0: ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂತಹವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯ್ಕ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
1: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ತಿಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದ ಆದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
0: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು ಅವರು ಏನಾದರೂ ತಪ್ಪು ಮಾಡಿದರೆ ಅವರುಗಳ ಮಧ್ಯೆ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
1: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದ ಹಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವಿನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹ ಬಾಳ್ವೆ, ಸಹ ಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ ಅವರನ್ನು ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಮುಂದೆ ಆ ರೀತಿ ಆಗದ ಹಾಗೆ ನಾವು ಹೇಗೆ ಜಾಗ್ರತೆ ವಹಿಸ್ಬೋದು, ಆ ಮಕ್ಕಳನ್ನು ಪುನಃ ಹೇಗೆ ಒಟ್ಟುಗೂಡಿಸ್ಬೋದು ಹೇಳುವಂತಹ ಕೌಶಲ್ಯ ಖಂಡಿತ ನಿಲಯ ಮೇಲ್ವಿಚಾರಕರು ತಿಳ್ಕೊಂಡಿರಬೇಕು. ಅಂತಹ ನಿಲಯ ಮೇಲ್ವಿಚಾರಕರಿಂದ ಖಂಡಿತ ಮಕ್ಕಳು ಯಾವುದೇ ತಾಲೂಕಿಗೆ ಸಂಬಂಧಿಸಿರಲಿ, ಯಾವ ಜಿಲ್ಲೆಗೆ ಸಂಬಂಧಿಸಿರಲಿ, ಅವರ ಭಾಷೆ ಬದಲಾವಣೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲ ಮಕ್ಕಳನ್ನು ಒಂದೇ ಹೇಳುವಂತಹ ರೀತಿಯಲ್ಲಿ, ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬಹುದು.
0: ನಿಮ್ಮ ಸಹ ಕೆಲಸಗಾರರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ?
1: ವಸತಿ ನಿಲಯ ಅಂತಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೆಯೇ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥಿಯರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ. ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದಾಗಿ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ

0: ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇನೆ.
1: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ ಮಕ್ಕಳು ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
0: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಏನು ಟೈಟಲ್ ಇದೆ ನನಗೆ ವಿಸ್ತರಣಾಧಿಕಾರಿ ಅಂತ, ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರು ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರ್ಲಿಲ್ಲ, ನನ್ನ ಹಾಸ್ಟೆಲ್ ಹೆಸರೇಳೇ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು, ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದ್ದಾರಾ ಅಥವಾ ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸಬಹುದು ಅಂತ. ಖಂಡಿತ ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾ ಇದೆ ಅಂತ ಹೇಳ್ಬೋದು.
1: ಈ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದರೆ ಯಾವ ವಿಷಯದ ಬಗ್ಗೆ?
0: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು, ಅಂತಹ ತುಂಬ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ ನಾವು ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡಬೇಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ. ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಅರ್ಜಿ ಕೊಟ್ಟು ಮನೆಗೆ ಹೋಗ್ತಾಳೆ. ಒಂದು 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದ್ರು ಹಾಸ್ಟೆಲಲ್ಲೇ ಇದ್ದಾಳಾ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬ್ಯಾಂಗ್ಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ ಒಂದು ಕಾಲಿಗೆ ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನ ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದರೆ, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೆಯದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರ್ಬೋದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನು ತೊಗೊಂಡು, ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಈ ಥರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
1: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
0: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ SI ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ BEd ಓದುವಾಗ ಹಾಗೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದವ್ರನ್ನ ನೋಡಿದ್ದೀನಿ. ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ ಹಾಗೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತೊಕೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನೋ ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು, ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, KS ಆಗಿರ್ಬೋದು, IAS ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ ಒಂದು 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಕಳಿಗೆ ಅವರದ್ದೇ ಆದ ಏನಿರ್ತದೆ, ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
1: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
0: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದೂ ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದರ ನಂತರ KS ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ, IAS ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ 4 ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ITDP, BCM, ಮೈನಾರಿಟೀಸ್, 4 ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕಿಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ.
1: ನೀವು ಹೇಳಿದ್ರಿ ನಾನು KS ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ. ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
0: ನಮ್ಮ ಪೀರಿಯಡಲ್ಲಿ KS ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು, ಥಿಯರಿ ಎಕ್ಸಾಮು ಮತ್ತು ಇಂಟ್ರೂ ಎಕ್ಸಾಮ್ ಅಂತಿತ್ತು. ಥಿರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟ್ರೂ ತೊಗೊಳುತ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟ್ರೂ ಆದಮೇಲೆ ಥಿರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದ್ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕಪ್ಪ ಲಮಾಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು 4 ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು. ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದ್ಸಲ ನಾವು ಅಟೆಂಪ್ಟ್ ಮಾಡಿಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು, ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರೋ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ಟು ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
1: ನಿಮ್ಮ ಪ್ರಕಾರ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ?
0: ಖಂಡಿತ.
1: ನೀವು ಗಂಡ್ಮಕ್ಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
0: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ, ಹೇಳಿದ್ದನ್ನು ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು ಇನ್ನೂ ಕೆಲವೆಲ್ಲ ನೋಡಿದ್ದೇವೆ. ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಬಾಲಕರ ನಿಲಯಗಳಲ್ಲಿ ಕಷ್ಟ.
1: ಈಗ BCM ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, SSLC-ಲಿರ್ಬೋದು, ದ್ವಿತೀಯ PUC-ಲಿರ್ಬೋದು. ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ BCM ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆ ಆಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು? ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
0: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ. PUC-ಯಲ್ಲಿ 97% ಆಗಿತ್ತು, SSLC-ಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು PUC ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ MA BEd, MSc BEd, BE ಮಾಡಿದವರಿದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು, ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್, ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನ್, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: BCM ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿಮಂಡಲ್ಗಳ ಬಗ್ಗೆ ಕೇಳಿದ್ದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು. ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ?
0: ನಾನು ಮೊದಲು ನಿಲಯ ಮೇಲ್ವಿಚಾರಕರಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ 2 ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು 3-4 ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಫಸ್ಟ್ ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು. ಆಗ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದನೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ. ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು. ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂಥಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೆ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನೋಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟ್ರಿಸ್ ಏನಿರ್ತಾರೆ, ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದೂ ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೆ.
1: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನು ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅಂದ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ BCM ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
0: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ BCM ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ, ಅಂದರೆ ರುಚಿ ಪುಸ್ತಕದಲ್ಲಿ. ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ, ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಇಂಥ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡಪ್ ಮಾಡ್ತೀನಿ, ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನು ಅಂತ. ಖಂಡಿತ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು, ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
1: ನಿಮ್ಮ ಸಹಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
0: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ, ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ, ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
1: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ಅನ್ಕೋತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ. ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
0: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದ ಹಾಗೆ ಹರುವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ, ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
1: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
0: ನಾನು ಮೊದಲೇ ಹೇಳಿದ ಹಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸು ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆನ ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಶನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ, ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರೆತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ.
1: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂತಹ ಅರ್ಹತೆಗಳು ಬೇಕು?
0: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡೂ ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. SC ST ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ SHP ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು, www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನನ್ನು ಹಾಕ್ಬೋದು.
1: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯಿತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಬತ್ತೆಕ್ಕ,
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆ ಅದೇ ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪು ಮಾಡುತ್ತ ತಪ್ಪಿನಲ್ಲಿ ನಮ್ಗೆ ಗುದಿತ್ತು ಹಂಗಾರು ಮತ್ತು ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ನಮ್ಮ ಸ್ವರ್ಣ ಕುಂದಾಪುರ ಮೇಡಮ್, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಕುಂದಾಪುರ ಅವರು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ರು. ಅದರಲ್ಲೂ ಮಕ್ಕಳು ತಪ್ಪು ಮಾಡಿದಾಗ ನಮ್ ತಪ್ಪಿಲ್ಲ ಕಂಡ್ರೆ ನಮ್ದೇ ತಪ್ಪು ಇಪ್ಪದು, ಈ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡ್ ಹೆಂಗೆ, ತಪ್ಪಂತ ಗೊತ್ತಿದ್ಮೇಲೂ ತಪ್ಪು ಮಾಡದೆ ಇಪ್ಪದು ಹೆಂಗೆ ಇಂಪಾರ್ಟೆಂಟ್ ಮೇಡಮ್, ಅದ್ರ ಬಗ್ಗೆ ಹೇಳಿ.
3: ಖಂಡಿತವಾಗ್ಲು. ಈಗ ತಪ್ಪು ಅಂತ ಗೊತ್ತಿದ್ರು ಯಾಕೆ ತಪ್ಪು ಮಾಡ್ತೇವೆ ಅದ್ರ ಕಾರಣ ನಾವು ತಿಳ್ಕೊಂಡಾಗ ನಾವೊಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ತಕ್ಷಣಕ್ಕೆ ಸಿಗುವಂತ ಒಂದು ಖುಷಿ. ಈಗ ಬೆಳಿಗ್ಗೆ ಈಗ ಬೇಗ ಹೇಳ್ಬೇಕು, ಕಷ್ಟವಾ ಸುಲಭವಾ?
4: ಸುಲಭ ನಂಗೆ,
3: ಎರಡು ಆಯ್ಕೆ ಇರುತ್ತೆ. ಒಂದು ಈಗಲೇ ಸಂತೋಷ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಈಗ ಒಳ್ಳೇದು ಮಾಡಿದಾಗ, ಈಗ ಬೆಳಿಗ್ಗೆ ಬೇಗ ಎದ್ದಾಗ ಈಗಲೇ ಸಂತೋಷ ಸಿಗುದಿಲ್ಲ, ಕಷ್ಟ ಆಗತ್ತೆ ಸ್ವಲ್ಪ, ಆದ್ರೆ ಮುಂದೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
4: ಕರೆಕ್ಟ್.
3: ಈ ಎರಡು ಏನಿದೆ, ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ, ರೀಲ್ಸ್ ನೋಡೋದು
4: ತುಂಬಾ ಈಸಿ,
3: ಎಕ್ಸರ್ಸೈಸ್ ಮಾಡೋದು
4: ಕಷ್ಟ
3: ಅಲ್ವಾ, ಬೆಡ್ಡಲ್ಲೇ ಮಲ್ಕೊಂಡಿರೋದು
4: ಆರಾಮ್ ಅನ್ಸುತ್ತೆ
3: ಅಲ್ವಾ, ಶಾಪಿಂಗ್ ಮಾಡೋದಂತ ಹೇಳಿದ್ರೆ
4: ಲಗೇಜ್ ಎಲ್ಲ ಹಿಡ್ಕೊಂಬಾತಿಲ್ಲ, ದುಡ್ಡು ಯಾರ್ದಾದ್ರೂ ನಾವು ಮಾಡಬಹುದು,
3: ಹಣ ಉಳಿಸೋದಂತ ಹೇಳಿದ್ರೆ
4: ಕಷ್ಟ ಆಗುತ್ತೆ
3: ಅಲ್ವಾ. ಈ ತರ ಎಲ್ಲ ಅಂದ್ರೆ ಯಾವ್ದೋ ಒಂದು ಕೂಡ್ಲೆ ನಮ್ಗೆ ಅದು ಖುಷಿ ಕೊಡ್ಬೇಕು, ಸುಖ ಕೊಡ್ಬೇಕು, ಅದಕ್ಕೆ ನಾವು ದಾಸರಾಗ್ತಾ ಇದೀವಿ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ನಮ್ಗೆ ಕಾಯುವಷ್ಟು ವ್ಯವಧಾನ ಇಲ್ಲ ಅಲ್ವಾ, ಅದಕ್ಕೇನೆ ಈಗ ನೋಡಿ ಮುಂಚೆ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ಎಷ್ಟು ಲೆಂದಿ ಆಗಿರ್ತಾ ಇದ್ವು.
4: ಹೌದು, ದೊಡ್ಡ ದೊಡ್ಡದು
3: 30 minutes 50 minutes ಹಾಗೆಲ್ಲ ಒಂದ್ ಕೆಲವೆಲ್ಲ ನಾನ್ ನೋಡಿದ ಮಟ್ಟಿಗೆ 5-6 ಗಂಟೆ ವಿಡಿಯೋಗಳು ಇದೆ. ಈ ಭಗವದ್ಗೀತೆದು ಅದಿದೆಲ್ಲ ನೀವು ನೋಡಿದ್ರೆ ಕೆಲವೆಲ್ಲ 5-6 ಗಂಟೆ ವಿಡಿಯೋಗಳು ಎಲ್ಲ ಇರ್ತಾಯ್ತು. ಈಗ ರೀಲ್ಸ್ ಅಂತ ಮುಂಚೆ 1 minute ಇದು ಇರ್ತಾಯ್ತು, ಈಗ 30 seconds ಇಳಿಸಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ 1 minute ನೋಡುವಷ್ಟು ಪೇಷನ್ಸ್ ಇಲ್ಲ ಈಗ, ಅಂದ್ರೆ ಇಮಿಡಿಯೇಟ್ ಖುಷಿ ಸಿಗ್ಬೇಕು, ಇಮಿಡಿಯೇಟ್ ಆಗಿ ಅದು ಏನಂತ ಹೇಳಿ ಗೊತ್ತಾಗ್ಬೇಕು. ಈಗೆಲ್ಲ ನೀವು ಅರ್ಧ ಕಥೆಯೆಲ್ಲ ಹೇಳಿ ಇವತ್ತು ಸುಮಾರು ಹಳೆ ಹೆಂಗಸರುಗಳನ್ನೆಲ್ಲ ಬಿಟ್ರೆ ಧಾರಾವಾಹಿಗಳನ್ನೆಲ್ಲ ಯಾರು ನೋಡ್ತಾರೆ ಹೇಳಿ?
4: ಯಾರು ಕಾಣ್ತಿಲ್ಲ.
3: ಯಾಕೆ ಹೇಳಿ? ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಅವರಿಗೆ 1 ವರ್ಷಗಟ್ಟಲೆ ಕಾಯೋದು ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಕೂಡ್ಲೆ ಕೂಡೆ ರೀಲ್ಸ್ ಏನೋ ಅಲ್ಲೇ ಒಂದು ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುವಂತದಿದ್ರೆ ಮಾತ್ರ ನೋಡ್ತಾರೆ, ಹೊರತು ನೀವು ಅದನ್ನ ನಾಳೆ ನೋಡಿ ನಾಡ್ದು ನೋಡಿ ಅಂತ ಹೇಳಿದ್ರೆ ಕಾಯುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದೆಲ್ಲ ಅಷ್ಟೆಲ್ಲ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಇರುತ್ತೆ, ಹೊಡ್ಕೊಳ್ತಾ ಇರುತ್ತೆ, ಇವ್ರು ಹಾಕಿ ಎಲ್ಲೋ ಹೋಗ್ತಿರ್ತಾರೆ ಅಥವಾ ಏನೂ ಇಲ್ಲ, ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಕೆಲವ್ರು ಕುತ್ಕೊಂಡು ನೋಡ್ತಿರ್ತಾರೆ, ಬಿಟ್ರೆ ಅದನ್ನ ಇಂಟ್ರೆಸ್ಟ್ ಆಗಿ ತುಂಬಾ ಆಸಕ್ತಿಯಿಂದ ನೋಡುವಂತ ಯುವ ಜನತೆಯಂತೂ ಖಂಡಿತವಾಗ್ಲೂ ಇಲ್ಲ. ಯಾರು
4: ಅವ್ರಿಗೆ ಪುರ್ಸತ್ತೆ,
3: ಅವರಿಗೆ ಆ ಪೇಷನ್ಸ್ ಇಲ್ವೇ ಇಲ್ಲ. ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಖುಷಿ ಸಿಗಬೇಕು, ಆದ್ರೆ ಮಾತ್ರ ಅದು ನೋಡ್ತಾರೆ. ಇದರಿಂದಾಗಿ ಕೆಲಸಗಳನ್ನೆಲ್ಲ ಮುಂದೂಡುವಂತದ್ದು. ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು ಈ ಕೆಲಸವನ್ನ ನನ್ಗೊಂದು ಕೆಲಸ ಮಾಡ್ಬೇಕೀಗ, ಅದನ್ನ ನಾನು ಹೇಗ್ ಮುಗಿಸೋದು, ಮುಗಿಸ್ಬೇಕಲ್ಲ, ಅದು ಇಷ್ಟು ಯೋಚನೆ ಮಾಡಿ ಮಾಡಿನೇ ಮುಂದೂಡ್ತಾ ಹೋಗ್ತೇವೆ ಹೊರತು ಶುರುವೇ ಮಾಡೋದಿಲ್ಲ. ಹೆಚ್ಚಿನವರಿಗೆ ಅದೊಂದು ಅಭ್ಯಾಸ ಇದೆ, ಏನೋ ಮಾಡ್ಬೇಕು ಆದ್ರೆ ಅದು ಟೈಮ್ ತಗೊಳುತ್ತೆ, ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಪುರ್ಸೋತಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ಶುರುವೇ ಮಾಡೋದಿಲ್ಲ, ವರ್ಷಗಟ್ಟಲೆ ಮಾಡೋದಿಲ್ಲ. ಕೆಲವರು ನಾಳೆ ನೋಡುವ, ನಾಡ್ದು ಮಾಡುವ, ಆಚೆ ನಾಡ್ದು ನೋಡುವ, ಅದಕ್ಕೊಂದು ನಾನು ಫ್ರೀಯಾಗಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡಬೇಕು, ಅಥವಾ ಸ್ಟಾರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಮುಂದೂಡ್ತಾ ಇದ್ರೆ ಅದು ಏನಾಗುತ್ತೆ ಗೊತ್ತಿದೆ, ಅದು ನಮ್ಗೆ ಶುರುವೇ ಮಾಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಈ ತರ ಯೋಚನೆನೇ ಮಾಡ್ತಾ ಇದ್ರೆ ಆಗತ್ತೆ. ಬಟ್ ಎಲ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಆ ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತೊಂದು 5% ಆದ್ರೂ ನಾವು ಮಾಡಿದ್ರೆ ಶುರು ಮಾಡಿದೀವಲ್ಲ ಅಂತ ಹೇಳಿ ಆದ್ರೂ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ. ಬಟ್ ನಾವು ಏನ್ ಮಾಡ್ತೇವೆ ಗೊತ್ತಿದೆ, ನಾಳೆ ನಾಳೆಗಂತ ಮುಂದೂಡಿದ್ರೆ ಆಗಲ್ಲ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರೋದು. ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವರಿಗೆ ಇದು ಮುಂದೂಡಿದ್ರೆ ಆಗೋದಿಲ್ಲ. ಈಗ ಹೆಚ್ಚಿನವ್ರು ಅದನ್ನ ಹೇಳ್ತಾರೆ ಕೂಡ, ನನ್ಗೆ ಗೊತ್ತಿದೆ ಇವತ್ ನಾನು ಅದನ್ನ ಏನಾದ್ರು ನಾಳೆ ಅಂತ ಹೇಳಿ ಮಾಡಿದ್ರೆ ನನ್ಗೆ ಆಗೋದೇ ಇಲ್ಲ ಮನ್ಸು, ಅದು ನಾನು ಇವತ್ತೇ ಮಾಡಿದ್ರೆ ನಾನು ಗೆದ್ದೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರುವವರು ಕೂಡ ಕೆಲವೊಮ್ಮೆ ಶುರು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮುಂದೂಡ್ತಾನೆ ಹೋಗ್ತಾರೆ. ಕೆಲವರೀಗ ಇವತ್ತೊಂದು ಎರಡು ಎಲ್ಲ ಇವತ್ತೊಂದು ಇಡೀ ಚಾಪ್ಟರ್ ನಾನು ಓದ್ಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಬಟ್ ಇಡೀ ಚಾಪ್ಟರ್ ಓದ್ಬೇಕು ಅಂತ ಒಂದು ಗೋಲ್ ಹಾಕೊಂಡ್ರೆ ಟೈಮ್ ಎಷ್ಟು ಬೇಕಾಗತ್ತೆ? ಅದಿಲ್ಲ. ಈಗ ಏನ್ ಮಾಡ್ತಾರೆ, ಅವಾಗ ಓದಲಿಕ್ಕೆ ಶುರು ಮಾಡೋದಿಲ್ಲ. ಅದ್ರ ಬದಲು ಮೊದಲು ನಾನು ಒಂದೆರಡು ಪೇಜ್ ಇವತ್ತು ಓದ್ತೇನೆ ಅಂತ ಹೇಳಿ ಮಾಡಿದ್ರೆ ಏನಾಗತ್ತೆ? ಓದ್ಲಿಕ್ಕೆ ಕುತ್ಕೊಳ್ತಾರೆ ಅಲ್ವಾ. ಸೊ ನಾವು ಹಾಕೊಳ್ಳುವಂತಹ ಗೋಲ್ ಅನ್ನು ಕೂಡ ತುಂಬಾ ಚಿಕ್ಕ ಚಿಕ್ಕದನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ಮೊದಲು ಶುರು ಮಾಡ್ಬೇಕು. ಸಪೋಸ್ ಈಗ ಒಂದೆರಡು ಪೇಜ್ ಓದ್ತೇನೆ ಅಂತ ಹೇಳಿ ನಾನು ಕೂತ್ಕೊಂಡ್ರೆ ನಾನು 10 ಪೇಜನ್ನು ಓದ್ಬಹುದು ಅಲ್ವಾ? ಅದೇ ನಾನು 10 ಪೇಜನ್ನು ಓದ್ಬೇಕು ಅಂತ ಹೇಳಿ ಆ 10 ಪೇಜನ್ನು ಓದಕ್ಕೆ ನನ್ಗೆ ಒಂದೆರಡು ಗಂಟೆ ಬೇಕು. ಆದ್ರೆ ಈಗ ನನ್ಗೀಗ 5 ಗಂಟೆಗೆ ನಂಗೆಲ್ಲ ಹೋಗ್ಲಿಕ್ಕಿದೆ ಅಥವಾ ಯಾರೋ ಬರ್ತಾರೆ, ಇನ್ನೇನೋ ಇದೆ ಕಾರ್ಯಕ್ರಮ, ಈಗ ನಾನು ಓದ್ಲಿಕ್ಕೆ ಕೂತ್ಕೊಂಡ್ರೆ ಈ ಚಾಪ್ಟರ್ ಓದ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೇನೆ, 2 ಪೇಜನ್ನು ಓದೋದಿಲ್ಲ, ಸುಮ್ನೆ ಮತ್ತೊಂದಿಷ್ಟು ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೇನೆ ಅಲ್ವಾ? ಹಾಗಾಗಿ ಯಾವುದೇ ಒಂದು ಉದಾಹರಣೆಗೆ ನಾನು ಹೇಳೋದು, ಯಾವುದೋ ಒಂದು ಆಕ್ಷನ್ ಮೋಟಿವೇಶನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರೋದಕ್ಕಿಂತ ಆ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಏನು ತಪ್ಪುಗಳನ್ ಅಂತ ಹೇಳಿ ಗೊತ್ತಿದ್ದು ಕೂಡ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ನಾವು ಒಂದು ವೇಳೆ ನಮ್ಗೀಗ ಈ ತರ ಶುರು ಮಾಡದೇ ಇದ್ರೆ ಆಗಲ್ಲ, ನನಗಾಗಲ್ಲ, ನನ್ ನಾಳೆಗಂತ ಮುಂದುಡಿದ್ರೆ ನನಗದ್ ಮುಂದೆ ಯಾವತ್ತೂ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾವು ಮುಂದುಡದೆ ಈಗ್ಲೇ ನಾನು ಶುರು ಮಾಡಿಬಿಟ್ರೆ ಆ ತಪ್ಪುಗಳನ್ನೆಲ್ಲ ಅಲ್ಲೇ ಆಗದಿರೋ ಹಾಗೆ ನಾವು ತಡೆಗಟ್ಬಹುದು. ಇನ್ನೊಂದೇನಂತ ಹೇಳಿದ್ರೆ ಕೋಪ ಬಂದಾಗ ನನಗೆ ಇಂಥ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ, ನಾನು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಬಿಡ್ತೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೂ ಕೂಡ ನೀವು ಹೇಳಿದಾಗೆ ಮತ್ತೆ ಮತ್ತೆ ಆ ಕೋಪ ಬಂದಾಗ ನಮ್ ಬಾಯಿ ನಮ್ ಕಂಟ್ರೋಲ್ ಅಲ್ಲಿ ಇರುದಿಲ್ಲ, ನಮ್ಮ
4: ಬಾಯಿದೆ ಸಮಸ್ಯೆ ಮರ.
3: ಹೌದು, ಏನ್ ಹೇಳ್ತೇವೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಹೇಳ್ತಾರಲ್ವಾ, ಹೇಳದವ್ರು ಮರ್ತು ಬಿಡ್ತಾರೆ, ಕೇಳದವ್ರು ಮರಿಯಲ್ಲ.
4: ನಿಜ
3: ಅಲ್ವಾ? ಹಾಗಾಗಿ ನಾವು ಹೇಳುವಾಗ ಸ್ವಲ್ಪ ಪಾಸ್ ಮಾಡಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕಿಂತ ನನ್ನ ಕೋಪವನ್ನ ಹೇಗೆ ಹೊರಗೆ ಹಾಕ್ಲಿ, ಏನ್ ಹೇಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನನ್ನ ಕೋಪವನ್ನು ಹೊರಗೆ ಹಾಕ್ಬೇಕು, ಆ ಸಮಯದಲ್ಲಿ ಅವ್ರೇನೋ ಹೇಳಿದ್ರು ಅದು ನನ್ಗೆ ಕೋಪ ಹುಟ್ಟಿಸ್ತು, ನಾನು ಅದನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕೋದು ಹೇಗೆ? ಕಟುವಾದ ಮಾತುಗಳ ಮೂಲಕ, ಹೆಚ್ಚಾಗಿ ಕೂಗುದು, ತುಂಬಾ ಜೋರಾಗಿ ಕಿರ್ಚಾಡೋದು, ಅಥವಾ ಕೆಲವರು ಹೊಡೆಯಬಹುದು, ಕೈ ಎತ್ತಬಹುದು, ಈ ತರ ಎಲ್ಲ ಕೋಪವನ್ನ ಹೊರಗೆ ಹಾಕುವಂಥದ್ದು. ಒಂದ ಮಾತಿನ ವರ್ಬಲ್ ವಯಲೆನ್ಸ್ ಇಲ್ಲ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಇದ್ ಮಾಡ್ತಾರೆ. ಸೊ ಇದನ್ನು ಕೂಡ ಆ ಕ್ಷಣದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಮನ್ಸನ್ನ, ಇಲ್ಲ ನಾನು ಕೋಪ ಬಂದಾಗ ನನ್ಗೀಗ ಕೋಪ ಬಂದಿದೆ, ನಾನು ರಿಯಾಕ್ಷನ್ ಕೊಡೋದಿಲ್ಲ, ನಾನು ಈಗ ಯಾವುದೇ ಮಾತಾಡೋದು ಇಲ್ಲ, ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದು 10 ನಿಮಿಷ ನಮ್ಮ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, 10 ನಿಮಿಷನೂ ಬೇಡ ನಿಜ ಹೇಳ್ಬೇಕಂತ ಹೇಳಿದ್ರೆ 1 ನಿಮಿಷ ನಾವು ಪಾಸ್ ಮಾಡಿದ್ರು ಕೂಡ ಕಾನ್ಸಿಕ್ವೆನ್ಸಸ್ ಬೇರೆನೇ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ತುಂಬಾ ಕೋಪ ಬಂದಾಗ ಸುಮ್ನೆ ನೀರು ಕುಡಿಯೋದಕ್ಕೆ ಹೋಗೋದು, ನನ್ಗೆ ತುಂಬಾ ಕೋಪ ಬಂದಾಗ ನನ್ಗೆ ನೀರು ಬೇಕು ಅಂತ, ನಾವು ನಮ್ಮ ಮನಸ್ಸನ್ನ ಕಂಡೀಷನ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ತುಂಬಾ ಕೋಪ ಬಂದಾಗ ನಾನು ರಿಯಾಕ್ಷನ್ ಕೊಡಬಾರ್ದು, ಇದು ಸಂಬಂಧಗಳನ್ನ ಹಾಳು ಮಾಡತ್ತೆ, ನನ್ನ ಮಾನಸಿಕ ಶಾಂತಿಯನ್ನು ಕೂಡ ಹಾಳು ಮಾಡತ್ತೆ. ಜೊತೆಗೆ ಈಗ ನಾನೊಂದು ಮಾತು ಒಬ್ರಿಗೆ ಹೇಳದೆ ನಾನದನ್ನು ಮರ್ತು ಬಿಡ್ತೀನಿ ಒಂದು ಕ್ಷಣದಲ್ಲಿ, ಬಟ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ, ಆವಾಗ ಏನಾಗುತ್ತೆ, ಆ ಸಂಬಂಧ ತುಂಬಾ ಹಾಳಾಗತ್ತೆ. ಅದು ಮುಂದೆ ನನಗೆ ಪಶ್ಚಾತ್ತಾಪವನ್ನ ತಂದು ಕೊಡುತ್ತೆ, ನಾನು ಹೇಳ್ಬಾರ್ದಿತ್ತು ಹಾಗೆ, ನನ್ ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಆ ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಆ ಕ್ಷಣದಲ್ಲಿ ನನ್ಗೆ ತುಂಬಾ ಕೋಪ ಬಂದಿದೆ, ಈಗ ನಾನು ರಿಯಾಕ್ಷನ್ ಕೊಡಬಾರ್ದು, ಸೊ ನಾನೇನ್ ಮಾಡ್ಬೇಕು, ನಾನು ಅಲ್ಲಿಂದ ಎದ್ದು ಹೋಗಿ ಒಂದ್ ಗ್ಲಾಸ್ ನೀರ್ ಕುಡಿತೇನೆ, ಅಥವಾ ನಾನು ಇನ್ನೇನೋ ಒಂದು ಬ್ಯಾಕ್ವರ್ಡ್ ನಂಬರ್ ಅನ್ನ ಕೌಂಟ್ ಮಾಡ್ತೇನೆ, ಅಥವಾ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತೇನೆ, ಆ ಒಂದು ವಾತಾವರಣದಿಂದ ನಾನು ಆ ಕಡೆ ಎದ್ದು ಹೊರಟು ಹೋಗ್ಬಿಡ್ತೇನೆ, ಅದು ತುಂಬಾ ಬೆಸ್ಟ್. ಈ ತರ ಎಲ್ಲ ನಾವು ಮಾಡಿಕೊಂಡಾಗ ಇನ್ನೂ ಕೆಲವು ಸಲ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನ ನಾನು ಪರಿಹರಿಸ್ತಾ ಇದ್ದೇನಾ ಅಥವಾ ನನ್ನ ಕೋಪವನ್ನು ಹೊರಗೆ ಹಾಕ್ತಾ ಇದ್ದೇನಾ? ಕೆಲವೊಮ್ಮೆ ಏನೋ ಇತ್ಯರ್ಥ ಮಾಡ್ಬೇಕು ಅಂತ ಕೂತಿರ್ತಾರೆ, ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಸುಮ್ನೆ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದು ಸುಳ್ಳಾಗಿದ್ದಿರಲೂ ಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಈ ಎದುರುಗಡೆ ಇರೋರಿಗೆ ತುಂಬಾ ಸಿಟ್ಟು ಬರುತ್ತೆ, ಅದ್ ಹೇಗದು ಸುಳ್ಳು ಇವ್ರು ಈ ತರ ಹೇಳ್ತಾರೆ ಅಂತ ಹೇಳಿ ಆ ಕ್ಷಣದಲ್ಲೂ ಕೂಡ ಇವರು ರಿಯಾಕ್ಷನ್ ಕರೆಕ್ಟ್ ಆಗೇ ಇದ್ದಿರಬಹುದು, ಆದ್ರೂ ಕೂಡ ಕೋಪ ಅನ್ನುವಂಥದ್ದು ಹಲವಾರು ಅನಾಹುತಗಳನ್ನ ಹುಟ್ಟು ಹಾಕತ್ತೆ. ಈಗ ನೀವು ನೋಡಿರ್ಬೋದು, ಯಾವುದೋ ಒಂದು ಸಣ್ಣ ಒಂದು ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋದು.
4: ಹೌದು
3: ಅಲ್ವಾ? ಯಾಕೆ ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೇ ಇರ್ಬೋದು, ಅವನ್ ಏನೋ ಹೇಳದಂತ ಇವನಿಗೆ ಕೋಪ, ಇವನ್ ಕ್ಷುಲ್ಲಕ. ಬರೀ 5 ರೂಪಾಯಿಗೆಲ್ಲ ಕೊಲೆ ಆಗಿರೋದನ್ನ ನೋಡಿದೀವಿ ಅಲ್ವಾ? ಬರೀ 5 ರೂಪಾಯಿ 5 ರೂಪಾಯಿ ಚೇಂಜ್ ಕೊಡೋದಿತ್ತಂತೆ. ಈಗ ಎಷ್ಟು, ಒಂದು 15 ಡೇಸ್ ಬ್ಯಾಕ್ ಅನ್ನೋ ನೋಡಿದೆ ನ್ಯೂಸ್ ಅಲ್ಲಿ, 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತಂತೆ. ಆ ಒಂದು ಕಾರಣದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಚುರಿನೇ ಹಾಕಿಬಿಟ್ರು ಅವನಿಗೆ. ಸೊ ಇದೆಲ್ಲ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ದಾಗ, ಒಂದು ಕ್ಷಣ ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ರಿಯಾಕ್ಟ್ ಮಾಡುವ ಬದಲು ನಾನು ಅಲ್ಲಿಂದ ಎದ್ಕೊಂಡು ಹೋಗೋದು, ಅದೇ ಆ ಒಂದು ಸಿಚುವೇಶನ್ ಅಲ್ಲೇ ಆ ಫ್ರೆಂಡ್ಸ್ ಆತರ ಇದ್ ಮಾಡಿದಾಗ ಯಾರಿಗೆ ಸಿಟ್ಟು ಬಂತು, ಯಾರು ಚೂರಿ ಹಾಕ್ದ, ಅವನು ಅಲ್ಲಿಂದ ಎದ್ಕೊಂಡು ಹೋಗಿದ್ದಿದ್ರೆ ಒಂದು ಜೀವನ ಉಳಿತಿತ್ತು. ಇವತ್ತು ಅವನಾದ್ರೂ ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯನಾ? ಅವನು ಜೈಲಲ್ಲಿ ಕೊಡ್ತಾನೆ, ಅವನಲ್ಲಿ ನಂಬಿಕೊಂಡಿರುವವರ ಲೈಫು ಹಾಳಾಗತ್ತೆ ಅಲ್ವಾ? ಹಾಗಾಗಿ ನಾವು ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡುವ ಮೊದಲು ನಾವು ಯೋಚನೆ ಮಾಡಬೇಕು. ತಪ್ಪು ಅಂತ ನಮಗ್ ಗೊತ್ತಿದೆ, ಕೆಲವರಿಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಾನು ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳಿದಿರಲ್ವಾ ನೀವು ಕೂಡ? ಎಷ್ಟೋ ಜನ ಹೇಳ್ತಾರೆ ನಾ ಕೋಪ ಬಂದ್ರೆ ನಾ ಮನುಷ್ಯನೇ ಅಲ್ಲ ಅಂತ, ಗೊತ್ತಿರುತ್ತೆ ಅವರಿಗೆ. ಬಟ್ ಆ ಕೋಪ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ. ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕೊನೆಗೂ ಅವ್ರು ಅಭ್ಯಾಸ ಮಾಡ್ಕೊಳ್ಳಲ್ಲ. ಅಭ್ಯಾಸ ಮಾಡ್ಕೊಳ್ಬೇಕು. ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಪದೇ ಪದೇ ಅದನ್ನ ಮಾಡುವ ಬದಲು ನಮ್ಮ ಮನಸ್ಸನ್ನ, ನಾನು ಆಗ್ಲೇ ಹೇಳಿದೆ, ಒಂದು ಪದೇ ಪದೇ ನಾವು ಏನ್ ಮಾಡ್ತಾ ಇರ್ತೇವೆ, ರಿಪೀಟೆಡ್ಲಿ ಏನ್ ಮಾಡ್ತೇವೆ, ಅದೇ ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ. ಸೊ ಈ ಸಲ ಒಂದ್ 4 ಸಲ ನನ್ ಕೋಪ ಬಂದಾಗ ನನ್ ನೀರ್ ಕುಡಿಯೋದು ಅಥವಾ ನಾನು ಎಲ್ಲೋ ಅಲ್ಲಿಂದ ಎದ್ದು ಹೋಗೋದು ಅಂತ ಮಾಡಿದೆ ಅಂತ ಹೇಳಿದ್ರೆ ಅದೇ ನಂದು ಹ್ಯಾಬಿಟ್ ಆಗತ್ತೆ. ಮುಂದೆ ನನಗೆ ಕೋಪ ಬಂದಾಗೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ, ಈ ಒಂದು ಆಕ್ಷನ್ ಅನ್ನ ಮಾಡ್ತೇನೆ. ಸೊ ಅದನ್ನ ನಾವು ಮಾಡಬೇಕು. ಈಗ ನನ್ಗೆ ಗೊತ್ತಿದೆ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನೀವೊಂದು ಯೋಗ ಮಾಡಿ ಶಾಂತವಾಗಿಟ್ಕೊಳ್ಳಿ ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ನನ್ಗೆ ಗೊತ್ತಿದೆ ಮಾಡಬೇಕು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಆಲ್ರೆಡಿ ಅರ್ಧ ಹಾಳಾಗ್ತಾ ಬಂದಿದೆ, ಇನ್ನು ಮುಂದೆ ಇನ್ನೂ ಹಾಳಾಗಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ನನ್ಗೆ ಯೋಗ ಮಾಡಿ ಹೇಳಿದ್ದಾರೆ ನಿಮ್ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಗೊತ್ತಿದ್ದು ನನ್ ಪದೇ ಪದೇ ಯೋಗನೂ ಮಾಡೋದಿಲ್ಲ, ನನ್ ಪದೇ ಪದೇ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ನನ್ ಮನಸ್ಸಿನ ಶಾಂತಿಯನ್ನ ನಾನ್ ಕಳ್ಕೊಳ್ಳೋದು ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆವಾಗಾದ್ರೂ ನಾನು ಎಚ್ಚೆತ್ಕೊಂಡು ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಿ ನನ್ನ ಜೀವನದ ಒಂದು ದಿನಚರಿಯನ್ನ ನಾನು ನನ್ನ ಕಂಟ್ರೋಲಿಗೆ ತಗೊಂಡೆ ಅಂತ ಹೇಳಿ ಆದ್ರೆ ನನ್ನ ಮನಸ್ಸು ಶಾಂತಿಯಲ್ಲಿರತ್ತೆ, ನನ್ನ ಆರೋಗ್ಯವೂ ಸರಿಯಾಗತ್ತೆ. ಸೊ ಪದೇ ಪದೇ ಕೆಲವು ತಪ್ಪುಗಳು ಆಗತ್ತೆ ನಿಜ, ಗೊತ್ತಿದೆ ನಮ್ಗೆ, ಗೊತ್ತಿದ್ದು ಕೂಡ ಆಗತ್ತೆ ಅಂತ ಹೇಳಿ ಆದಾಗ ನಾವು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕೆಲವರಿಂದ ಆಗತ್ತೆ ಗೊತ್ತಿಲ್ಲದೆ, ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಬಂದು ನಮ್ ಕಣ್ ತೆರೆಸುವವರೆಗೂ ಅದಾಗ್ತಾನೆ ಇರುತ್ತೆ. ಆದ್ರೆ ತುಂಬಾ ಜನ ಇನ್ನೊಬ್ರು ಈ ತಪ್ಪು ಅಂತ ಗೊತ್ತಿಲ್ಲದೆ ಮಾಡ್ತಾರಲ್ಲ ತಪ್ಪು, ಅವರನ್ನ ತಿದ್ದಬಹುದು ನೀವು. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾರಲ್ಲ ಅವ್ರನ್ನ ತಿದ್ದೋದು ತುಂಬಾ ಕಷ್ಟ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಕೆಲವೊಮ್ಮೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಹಣವನ್ನ, ನಾಳೆ ನಮ್ದು ಅರ್ನಿಂಗ್ಸ್ ಏನಿದೆ ಅದು ಲಿಮಿಟೆಡ್ ಇದೆ, ಇವತ್ ನಾವು ದುಡ್ದಿದ್ದನ್ನ ಇವತ್ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಯಾರದೋ ಹೆಲ್ತ್ ಅಪ್ಸೆಟ್ ಆಯ್ತು, ಆಪರೇಷನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಸಡನ್ಲಿ ಒಂದು ಮಗ ಅಥವಾ ಮಗಳು ಯಾವ್ದೋ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಹೇಳಿದ್ದಾರೆ, ಒಂದು ಒಳ್ಳೆ ಒಂದು ದೊಡ್ಡ ಅಮೌಂಟ್ ಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಹಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕೋ ಬೇಡವೋ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಅದಕ್ಕೆ ಈ ಮಾರ್ಕೆಟಿಂಗ್ ಜಾಲ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ ಆದ್ರೆ 50% ಆಫರ್ ಅಥವಾ ಹಬ್ಬ ಈಗ ಬಂತು, ನಾಡ್ದೀಗ ಚೌತಿ ಹಬ್ಬ ಬಂತು ಅಂತ ಹೇಳಿದ್ರೆ ಈಗ ಚೌತಿ ಹಬ್ಬದ ಇದು ಆಫರ್ ಅಲ್ಲಿ 50% ಆಫ್, 80% ಆಫ್ ಅಂತ ಹೇಳಿ ಹಾಕ್ತಾರೆ. ಈಗ ನೀವು ಯೋಚನೆ ಮಾಡಿ 80% ಆಫ್ ಅಂತ ಹೇಳಿದ್ರೆ ಏನು, ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಟ್ಟು ಅವ್ರು ತಗೊಂಡಿದ್ದಾರೆ, ಈಗ 80 ರೂಪಾಯಿಯನ್ನ ಲಾಸ್ ಮಾಡ್ಕೊಂಡು 20 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಹುಚ್ಚ? 100 ರೂಪಾಯಿಗೆ ತಂದಿರೋ ಐಟಮ್ ಅನ್ನ 20 ರೂಪಾಯಿ ಕೊಡೋದಕ್ಕೆ ಯಾರಿಗಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಲ್ಲ ಅಲ್ವಾ. ಸೊ ಏನ್ ಮಾಡ್ತಿದ್ದಾರೆ, 100 ರೂಪಾಯಿಗೆ ತಂದಿದ್ದನ್ನ 400 ರೂಪಾಯಿಗೆ ಮಾಡ್ತಾ ಇದ್ರು, ಇವತ್ ನಿಮ್ಗೆ 150 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಆಫರ್ ಹಾಕಿದ್ದಾರೆ ನಮಗ್ ಬೇಡ ಸೀರೆ, ಆಫರ್ ಹಾಕಿದ್ದಾರೆ ಅಂತ ಹೇಳಿ ಹೋಗಿ ತಗೊಳ್ತೀವಿ. ನಮಗ್ ಬೇಡ ಏನು ಆ ವಸ್ತುಗಳು. ಇವತ್ತು ನೀವು ಪ್ರತಿ ಕೇಳ್ತಾ ಇರುವಂತ ಕೇಳುಗರಲ್ಲೇ ನಂದೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಒಂದು ಏನು ಟೂರ್ ಮಾಡಿ, ನಿಮ್ಮ ಮನೆಯ ಒಳಗಡೆ ಎಲ್ಲ ರೂಮಿನ ಒಳಗಡೆ ನೀವು ಒಂದ್ಸಲ ನೋಡಿ ಎಲ್ಲ ಏನೇನಿದೆ ಅಂತೇಳಿ. ಎಷ್ಟೋ ವಸ್ತುಗಳು ತೀರಾ ಅಗತ್ಯ ಅಂತ ಹೇಳಿ ನೀವು ತಂದ ವಸ್ತುಗಳನ್ನ ನೀವು ಒಂದೇ ಸಲ ಉಪಯೋಗಿಸಿ ಇರ್ಬೋದು, ಅಥವಾ ಒಂದ್ಸಲನೂ ಉಪಯೋಗಿಸ್ದೇನೆ ಅಲ್ಲಿ ಹಾಗೆ ಇಟ್ಟಿರ್ಬೋದು ಅಲ್ವಾ?
4: ಆತರ ಸುಮಾರಿರುತ್ತೆ ಬೇಕು ಬೇಕು ಬೇಕು ಬೇಕು. ಅದು ಈಗಂತೂ ಮೊದ್ಲಲ್ಲ ಆದ್ರೂ ಕಿರಾಣಿ ಅಂಗಡಿ ಇಪ್ಪುದಲ್ಲ, ಹೋಯ್ ನಮ್ಗೆ ಎಂತ ಬೇಕೋ ಅಷ್ಟನ್ನೇ ಒಂದ್ ಚೀಟಿ ಮಾಡ್ಕೊಂಡು ಹೋಯ್ ತಕ ಬತ್ತಿ. ಈಗೆಂತ ಆಯ್ತು, ಎಲ್ಲ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಎಲ್ಲ ಶುರುವಾಗಿ ಒಪ್ಪುದು ಸಕ್ರೆ ಚಾವಡಿ ತಪ್ಪಕ್ಕೆ.
3: ಹೌದು,
4: ಅಲ್ಲಿ ತಕ ಬಪ್ಪುದು ಅದ್ರ ಎರಡನ್ ಬಿಟ್ಟು ಉಳಿದೆಲ್ಲ ತಕ ಬತ್ತ. ಇಲ್ಲಿ ಕಂಡ್ರೆ ಬಿಲ್ ಒಂದು 400 ರೂಪಾಯಿ ಹಿಂಗ ಆಪುದ, 4,000 ರೂಪಾಯಿ ಬಿಲ್ ಮಾಡ್ಕೋಬಾರ್ದು. ಇರ್ಲಿ, ಇದು ಬೇಕು ಹೋಯ್, ಅದು ಬೇಕು ಹೋಯ್, ಅದು ಬೇಕು ಹೋಯ್, ಅದು ತಕಂದು ತುಂಬಕಂ ನಾವೇ ಅಲ್ಲ ಟ್ರಾಲಿಗೆಲ್ಲ ಹಾಕಂದ, ಬಿಲ್ಲೊಂದ್ ಕಡಿ ಕೊಟ್ರು ಸೈ ಅಷ್ಟೊತ್ತಿಗೆ ಎಲ್ಲ ಬಾಚ್ಕೋ ಹಾಪದೆ. ಕಡಿಕ್ ಆಯ್ತಲ್ಲ, ತೊಂದ್ರೆ ಆಯ್ತಲ್ಲ, ಇರ್ಲಿ ಹೇಗಡಿಕೂ ಖರ್ಚು ಮಾಡ್ತಾ ಇಲ್ಲಿ ಅಂತ ಹೇಳಿ ತಕಾಪದ್.
3: ನಿಜವಾಗ್ಲು ಈ ಮಾರ್ಕೆಟಿಂಗ್ ಇದ್ರೆ ಹಿಂದೆ ಕೂಡ ಸೈಕಾಲಜಿಸ್ಟ್ ಗಳೇ ವರ್ಕ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ, ಈಗ ನೀವು ಎಲ್ಲಿಯಾದ್ರೂ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಹೋದಾಗ ಬಿಲ್ಲಿಂಗ್ ಎಲ್ಲಿರತ್ತೆ ಅಲ್ಲೆಲ್ಲ ಚಾಕ್ಲೇಟ್ ಗಳು ಅದಿದೆಲ್ಲ ಇರತ್ತೆ, ನೋಡಿದೀರಾ?
4: ಹೌದೌದು.
3: ಯಾಕಂತ ಹೇಳಿದ್ರೆ ನೀವ್ ಅಲ್ಲಿ ನಿಂತ್ಕೊಂಡಾಗ ನಿಮ್ ಮಕ್ಳನ್ ಕರ್ಕೊಂಡು ಹೋಗಿರ್ತೀರ, ನೀವ್ ಅವ್ರ ಕಣ್ ಮುಂದೆ ಬೀಳೋದು ಯಾವ್ದು?
4: ಚಾಕ್ಲೇಟ್ಸ್.
3: ಸೊ ಕೇಳೇ ಕೇಳ್ತಾರೆ. ಸೊ ಇದೆಲ್ಲ ಸೈಕಾಲಜಿ, ಇದೆಲ್ಲ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಅವರು 50% ಅಂತ ಹೇಳಿ ಒಂದು ಆಫರ್ ಇದೆ ಅಂತ ಹೇಳಿ ನಿಮ್ ಕಣ್ಣಿಗೆ ಬೀಳುವ ಹಾಗೆ ಒಂದ್ ಬೋರ್ಡ್ ಹಾಕಿರ್ತಾರೆ. ನಿಮ್ಗೆ ಅದು ಆಕ್ಚುಲಿ ಬೇಕಾಗಿರಲ್ಲ, ಬಟ್ ಇವತ್ತೀಗ 50% ಆಫರ್ ಗೆ ಹಾಕಿದಾರಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತೀರ. ಎಲ್ಲೋ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತೀರ, ಒಂದ್ ಬಟ್ಟೆ ಅಂಗಡಿ ಕಣ್ಣಿಗೆ ಬೀಳುತ್ತೆ, ಹೊರಗಡೆಯಿಂದ ಒಂದ್ ಸೀರೆನೆ ತಗ್ಸಿದಾರೆ, ನೋಡಿದ ತಕ್ಷಣ ನಿಮ್ಗೆ ತಗೊಳ್ಬೇಕಂತ ಹೇಳಿ ಅನ್ಸುತ್ತೆ. ಆದ್ರೆ ನಾನೊಂದು ಪ್ರಯೋಗವನ್ನ ಮಾಡಿ ನೋಡ್ಲಿಕ್ಕೆ ಹೇಳುದು. ಇವತ್ತು ಪಕ್ಕದ ಮನೆಯವರೊಬ್ರು ಯಾರೋ ಸೀರೆ ತಗೊಂಡು ಬಂದ್ರು ಅಂತ ಇಟ್ಕೊಳ್ಳಿ, ತೋರಿಸಿದ್ರು ನಿಮ್ಗೆ, ಅಥವಾ ಅವ್ರು ಉಟ್ಕೊಂಡಿದ್ರು, ಯಾರೋ ನಿಮ್ ಎಲ್ಲಿ ತಗೊಂಡ್ರಿ ಇದು, ಇದಲ್ಲಿ ತಗೊಂಡೆ, ವಾ ಸೂಪರ್ ಚೆನ್ನಾಗಿ ಕಾಣತ್ತೆ ಅಂತೇಳಿ ನಿಮ್ಗೆ ಅನಿಸ್ತು, ನಿಮಗ್ ಬೇಕು ಅಂತ ಹೇಳಿ ಅನಿಸ್ತು, ಇವತ್ತೇ ನಾನು ಹೋಗಿ ತಗೊಳ್ಬೇಕು, ಇಲ್ಲಾಂದ್ರೆ ಖಾಲಿ ಆದ್ರೆ ಕಷ್ಟ ಅಲ್ವಾ. ಆತರ ಮಾಡಿ ನೀವು ಹೋದ್ರೆ ಅದನ್ನ ನೀವು ತಗೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ, ತಗೊಂಡು ಬಂದು ಉಟ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ ಆ ಕಲರ್ ಅಥವಾ ಆ ಪ್ಯಾಟರ್ನ್ ನಿಮಗ್ ಸೂಟ್ ಆಗಲ್ಲ, ಅವ್ರಿಗ್ ಸೂಟ್ ಆಗ್ತಿತ್ತು.
4: ಕರೆಕ್ಟ್
3: ಅಲ್ವಾ? ಸೊ ನೀವೇನ್ ಮಾಡಿದ್ರಿ, ಒಂದ್ಸಲ ಉಟ್ರಿ ಅಥವಾ ಉಟ್ಟು ಇಲ್ಲ ಜಸ್ಟ್ ಹಿಂಗೆ ಉಟ್ಟು ನೋಡಿದ್ರಿ ಅದನ್ನ ಮೂಲೆಗೆ ಸೇರಿಸಿದ್ರಿ ಅಲ್ವಾ. ಅದ್ರ ಬದಲಿಗೆ ಒಂದು ಕ್ಷಣ, ಇವತ್ತು ಪುರ್ಸೋತಿಲ್ಲ ನಾಳೆ ಹೋಗ್ತೇನೆ ಅಂತ ನೀವು ಒಂದಿನ ಮುಂದೆ ಹಾಕಿದ್ರ ನಿಮ್ಮ ಆಸೆ 50% ಡೌನ್ ಆಗಿರುತ್ತೆ.
4: ಕರೆಕ್ಟ್, ಯೋಚನೆ ಮಾಡೋ ಶುರು ಮಾಡುತ್ತೆ.
3: ಕರೆಕ್ಟ್, ಅದು ನಾಳೆನೂ ನಿಮ್ಗೆ ಪುರ್ಸೋತಾಗ್ಲಿಲ್ವಾ, ನಾಡ್ದು ಅಂತ ಹೇಳಿದಾಗ 100% ಆ ಆಸೆ ಹೊರಟೋಗಿರತ್ತೆ.
4: ಅದು ಅನಿವಾರ್ಯ ಅಲ್ಲ,
3: ಅನಿವಾರ್ಯ ಅಲ್ಲ, ಅಗತ್ಯ. ನಮ್ಮ ಏನು ವಾಂಟ್ಸ್ ಅದೆಲ್ಲ, ನೀಡ್ಸ್ ಅಲ್ಲ ಅಲ್ವಾ. ಅದೆರಡರ ಮಧ್ಯೆ ಇರುವಂತ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆಚೆ ಮನೆಯವರೊಂದು ಸೋಫಾ ಸೆಟ್ ತಗೊಂಡ್ ಬಂದು ಹಾಕಿದ್ದಾರೆ, ನಮಗೂ ಅದು ಬೇಕು ಅಂತ ಹೇಳಿ ಅನ್ಸುತ್ತೆ. ಬಟ್ ನಮ್ಮನೇಲಿ ಅಷ್ಟು ಜಾಗ ಇರಲ್ಲ, ನಾವು ಅದನ್ನ ಯೋಚನೆ ಮಾಡೋದಿಲ್ಲ. ತಂದು ಹಾಕದ್ವಾ, ಆತರ ತಂದಿದ್ದಾರೆ ಅಥವಾ ಅಲ್ಲಿ ಆಫರ್ ಅಲ್ಲಿ ಇದೆ, ಏನೋ ಒಂದು ಇದರಲ್ಲಿ ನಾವು ಅದನ್ನ ತಗೊಂಡ್ ಬಂದ್ವಿ ಅಂತ ಇಟ್ಕೊಳ್ಳಿ ಮನೆಗೆ. ನಮ್ ಮನೆಯಲ್ಲಿ ಅದು ಸೆಟ್ ಆಗೋದಿಲ್ಲ, ನಾವೇನ್ ಮಾಡ್ತೀವಿ, ಒಂದ್ 4 ದಿನ ಇಡ್ತೀವಿ, ಆಮೇಲೆ ಇದು ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಇಲ್ಲ, ಅದು ಅಲ್ಲಿ ಜಾಗ ಇಲ್ಲ, ಅದು ಮುಂಚೆ ಇದ್ದಾಗಿದ್ದಿತ್ತು, ಇದನ್ನ ತೆಗೆದು ಮೂಲೆಗೆ ಹಾಕಿದ್ವಿ. ಅವಶ್ಯಕತೆನೇ ನಮಗ್ ಇರೋದಿಲ್ಲ. ಆದ್ರೂ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಗೆ ನೋವೆಲ್ಟಿ ಎಲ್ಲರೂ ಇದ್ ಮಾಡ್ತಾರೆ, ಎಲ್ಲ ಪಾಶ್ ಇದೆ ಅವ್ರ ನಮಗೂ ಹಾಗೆ ಆಗ್ಬೇಕು, ಅವ್ರ ಮನೇಲಿದೆ ನಮಗೂ ಬೇಕು, ಅಥವಾ ಆಫರ್ ಅಲ್ಲಿ ಹಾಕಿದ್ದಾರೆ ನನಗ್ ಬೇಕು, ಮನೆ ಖಾಲಿ ಇದೆ ಜಾಗ ಇದೆ ಅಲ್ಲಿ ಏನಾದ್ರೂ ಫಿಲ್ ಮಾಡ್ಬೇಕು, ಈ ತರದ ಬೇಕಾಗೇ ಇರೋದಿಲ್ಲ. ಆದ್ರೂ ಕೂಡ ಹಣ ಉಳಿಸೋದಿಲ್ಲ ನಾವು. ಈ ತರ ನಾವು ಖರ್ಚು ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಾವು ಯಾರದೋ ಕೈಕಾಲು ಹಿಡಿಬೇಕು ಅಥವಾ ಆ ಒಂದು ಅವಕಾಶದಿಂದ ವಂಚಿತರಾಗಿ ಆಗ್ಬೇಕು. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಒಂದು ತುಂಬಾ ಎಮರ್ಜೆನ್ಸಿ ಬಂದಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ದುಡ್ಡಿರೋದಿಲ್ಲ, ಅವಾಗ ಯಾರ್ಯಾರ ಹತ್ರ ಬೇಡ್ತಾರೆ, ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಅಲ್ವಾ. ಏನೋ ತುಂಬಾ ಕಷ್ಟಪಟ್ಟಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ವಸ್ತುಗಳನ್ನೆಲ್ಲ ನೀವು ಸೆಲ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಒಂದಿಷ್ಟು ಉಳಿತಾಯ ಮಾಡೋದನ್ನ ಕೂಡ ನಿಜವಾಗ್ಲೂ ನನಗೆ ಬೇಕಿತ್ತ ಇದು, ನಿಜವಾಗ್ಲೂ ನನಗೆ ಬೇಕಾ ಇದು, ಇದಿಲ್ಲದೆ ನಾನು ಇರಬಹುದಾ, ಒಂದ್ ಸೀರೆ ನನಗೆ ನೋಡಿ ತುಂಬಾ ಆಸೆ ಆಯ್ತು, ಈ ಸೀರೆ ಒಂದು ನಂದ್ ವಾರ್ಡ್ರೋಬ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ಗೇನ್ ದೊಡ್ಡ ನಷ್ಟ ಆಗತ್ತಾ, ಅಥವಾ ನಾಳೆ ನನ್ಗೆ ಉಟ್ಕೊಂಡು ಹೋಗೋದಕ್ಕೆ ಸೀರೆ ಇಲ್ವಾ. ಈ ತರ ನಾವು ಒಂದು ಸೀರೆ ಅಂತ ನಾನೊಂದು ಎಕ್ಸಾಂಪಲ್ಗೆ ಕೊಟ್ಟಿರೋದು, ಯಾವುದೇ ಒಂದು ವಸ್ತು ಇರಲಿ, ಇದು ಇಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ, ಇದೆ ಅಂತ ಹೇಳಿ ಆದ್ರೆ ಅದನ್ನ ನಾವು ಕೈ ಬಿಡೋದೇ ಒಳ್ಳೇದು. ಇಲ್ಲ ತೀರಾ ಈಗ ತುಂಬಾ ಹಸುವಾಗಿದೆ, ಅಕ್ಕಿ ತಗೊಳ್ಳೋದಕ್ಕೆ ನಾವು ಮೀನ ಮೇಷ ಎಣಿಸಿದ್ರೆ ಆಗತ್ತಾ, ಸಾಧ್ಯ ಆಗೋದಿಲ್ಲ. ಆವಾಗ ಅಂತದೆಲ್ಲ ನನ್ಗೆ ಬೇಕೇ ಬೇಕು ಅಂತೇಳಿ. ಮತ್ತೆ ನಮ್ಮನೇಲಿ ಈಗ ಆಲ್ರೆಡಿ ನನ್ಗೆ ಅಲ್ಲಿ ಎಲ್ಲೋ ಹೋದೆ, ಫರ್ನಿಚರ್ ಸೇಲ್ ಹಾಕಿದ್ರು, 80% off ಅಂತ ಹೇಳಿ ಹಾಕಿದ್ರು, ಕೇವಲ 2 ದಿನಗಳು ಮಾತ್ರ ಅಂತ ಹೇಳಿ ಹಾಕಿರ್ತಾರೆ. ಇದು ಕೂಡ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಆಕ್ಚುಲಿ ಯಾವಾಗ ನಾವು ಅವಸರದಲ್ಲಿ ಡಿಸಿಷನ್ ತಗೊಳ್ತೇವೆ ಅದು ಸರಿಯಾಗಿರೋದಿಲ್ಲ, ಹೆಚ್ಚಿನ ಸಮಯದಲ್ಲಿ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. 2 ದಿನ ಮತ್ತೆ ನಂಗೆ ಎರಡು ದಿನ ಬಿಟ್ಟು ಇಲ್ಲಿ ಬರೋದಕ್ಕಿಲ್ಲ ನನಗೆ. ಸೊ ಈಗ ಬಂದಿದ್ದೀನಲ್ಲ, ಈಗಲೇ ನಾನು ತಗೊಳ್ಬೇಕು. ಅರ್ಜೆಂಟಲ್ಲಿ ಮಾಡಿದಂತಹ ಡಿಸಿಷನ್ಸ್. ಮನೆಗೆ ಬಂದು ನೋಡಿದ್ರೆ ಅದೇ ವಸ್ತು ಸೇಮ್ ನಮ್ಮ ಹತ್ರ ಇರುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ, ಡಬಲ್ ಆಯ್ತು. ಆವಾಗ ಆ ಹಳೆ ಐಟಮ್ ಅನ್ನ ನಾನು, ಅದು ಒಳ್ಳೇದಾಗಿದ್ರೂ ಕೂಡ ಅದನ್ನ ಒಂದೇ ನಾನು ಅದನ್ನ ಅಲ್ಲಿಂದ ವಿಲೇವರಿ ಮಾಡಬೇಕು, ಅರ್ಧ ರೇಟಿಗೆ ಕೊಡಬೇಕು, ಅಥವಾ ತುಂಬಾ ಲಾಸ್ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಫ್ರೀಯಾಗಿ ಕೊಡ್ಬೇಕು, ಇಲ್ಲ ಹಾಳು ಮಾಡ್ಬೇಕು ಅದನ್ನ ಅಲ್ವಾ. ಹಾಗಾಗಿ ಯೋಚನೆ ಮಾಡಬೇಕು. ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನ ಅವಸರದಲ್ಲಿ ತಗೊಳ್ಳದೆ ತಡ ಮಾಡೋದೇ ಒಳ್ಳೇದು, ಕೆಲವೊಂದು ನಿರ್ಧಾರಗಳು. ಹಾಗಂತ ಹೇಳಿ ಒಳ್ಳೆಯ ನಿರ್ಧಾರಗಳನ್ನ ತಡ ಮಾಡಬಾರ್ದು. ಒಳ್ಳೆಯ ನಿರ್ಧಾರಗಳನ್ನ, ಈಗ ನನ್ಗೆ ಇವತ್ತು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು, ಅದನ್ನ ನಿಧಾನ ಮಾಡಬಾರ್ದು, ಅದನ್ನ ನಾನು ಕೂತ್ಕೊಂಡು ಓದ್ಬೇಕು, ಅಥವಾ ಇವತ್ತು ನಾನು ಯೋಗ ಮಾಡಬೇಕು, ಅಥವಾ ಇವತ್ತು ನಾನು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರೂ ಒಂದು ಮಾಡಬೇಕು, ಇವತ್ತು ನಾನೊಂದು ಏನೋ ಕಲಿಬೇಕು ಹೊಸತನ್ನ, ಅದನ್ನೆಲ್ಲ ಲೇಟ್ ಮಾಡಬಾರ್ದು. ಆದ್ರೆ ಇವತ್ತು ನಾನು ಏನೋ ಒಂದು ಪರ್ಚೇಸ್ ಮಾಡಬೇಕು, ನನ್ನ ಹತ್ರ ಅದರ ಅವಶ್ಯಕತೆ ಇಲ್ಲ, ಏನೋ ಒಂದೀಗ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿಗೆ ಹೋಗ್ಬೇಕು, ಅದೇನು ಅಷ್ಟು ಒಳ್ಳೇದಲ್ಲ, ಆದ್ರೂ ಕೂಡ ನಾನು ಆ ತರ ಇದ್ ಮಾಡೋದು. ಇವತ್ತು ಎಷ್ಟೋ ನಾವು ಕೇಸ್ಗಳನ್ನೆಲ್ಲ ನೋಡಿದಾಗ, ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಫಾರಿನ್ ಕಲ್ಚರ್, ಏನು ವಿದೇಶಿ ಇದು ಎಲ್ಲ ಬಂದಿದೆ ಸಂಸ್ಕೃತಿ. ತುಂಬಾ ಚಿಕ್ಕ ಮಕ್ಕಳು ಲಿವಿಂಗ್ ಇಲ್ ರಿಲೇಶನ್ಶಿಪ್ ಇರೋದು, ಫಿಸಿಕಲ್ ರಿಲೇಶನ್ಶಿಪ್ಗೆ ಓಪನ್ ಆಗ್ತಾ ಇರೋದು, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾ ಇರೋದು. ಜಸ್ಟ್ ಒಂದು ವೀಕ್ ಮುಂಚೆ ಅಷ್ಟೇನೆ ನನ್ಗೊಂದು ಕೇಸ್ ಬಂದಿತ್ತು. ಎಲ್ಲ ಇದ್ ಮಾಡ್ಕೊಂಡು ಅವಳು ಎಷ್ಟು ಹಣವನ್ನ ವರ್ಗಾಯಿಸಿದ್ಲು ಹುಡುಗನಿಗೆ.
4: ನಂಬಿಯ?
3: ಹೌದು, ನಂಬಿ ಅಂತ ಹೇಳಿದ್ರೆ ಅವನ್ ಏನು ವಿಡಿಯೋ ಇವಳದ್ದು ಇಟ್ಕೊಂಡು, ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ, ನೀನೀಗ ಹಣ ಹಾಕದೇ ಇದ್ರೆ ನಾನು ಇದನ್ನೆಲ್ಲ ವೈರಲ್ ಮಾಡ್ತೇನೆ, ನಿಮ್ಮ ಮನೆಯವರಿಗೆ ತೋರಿಸ್ತೇನೆ ಅಂತ ಹೇಳಿ ಪ್ರತಿ ಸಲ ಅವಳ ಹತ್ರ 10,000, 15,000, 10,000, 15,000 ಅಂತ ಹೇಳಿ ಲಕ್ಷಗಟ್ಟಲೆ ಅವಳ ಹತ್ರ ಅವನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದ. ಸೊ ನಾವು ಯೋಚನೆ ಮಾಡಬೇಕು, ಹೆಣ್ಮಕ್ಳು ಕೂಡ ಈ ತರ ಒಂದು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಇದೆಷ್ಟು ಸೇಫ್. ತಪ್ಪು ಅಂತ ನಮಗೆ ಗೊತ್ತಿರುತ್ತೆ, ಈ ತರ ಮಾಡಿದ್ರೆ ಮುಂದೆ ನನ್ಗೆ ಸಮಸ್ಯೆ ಆಗ್ಬೋದು. ಇವನ್ ಜೊತೆಗೆ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೆಚ್ಯೂರಿಟಿನೇ ಬಂದಿರೋದಿಲ್ಲ. ನಾನ್ ಹೇಳ್ತೇನೆ, ಒಂದು ಪಿ ಯು ಸಿ ಫಸ್ಟ್ ಇಯರ್ ಅಲ್ಲಿ ಇರುವಂತಹ ಮಕ್ಕಳುಗಳಿಗೂ ಕೂಡ ನಿಮ್ ಗೋಲ್ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಏನಾದ್ರೂ ಹೇಳಿದ್ರು ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಆದ ಕೂಡಲೇ ಮತ್ತೆ ಗೋಲ್ ಚೇಂಜ್ ಆಗಿರುತ್ತೆ ಅವರದ್ದು.
4: ಕರೆಕ್ಟ್.
3: ಎಷ್ಟೋ ನನಗೆ ಪರಿಚಯ ಇರೋರದ್ದೇ ಉದಾಹರಣೆಗಳಿದೆ. ತುಂಬಾ ಚಿಕ್ಕವನಿಂದ ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರೇ ಆಗಿರಲ್ಲ, ಅಥವಾ ಡಾಕ್ಟರ್ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಡಾಕ್ಟರ್ ಆಗಿರಲ್ಲ. ಲಾಸ್ಟ್ ಮೊಮೆಂಟಿಗೆ ಅಂದ್ರೆ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲದೆ ಇರೋವಾಗ ತಗೊಳ್ಳುವಂತಹ ಯಾವ ಡಿಸಿಷನ್ಗಳು ಫರ್ಮ್ ಆಗಿರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ, ಆಲೋಚನೆಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಸಮಾಜದಲ್ಲಿ ಪ್ರಯೋರಿಟಿಗಳು ಚೇಂಜಸ್ ಆಗ್ತಾ ಹೋದ ಹಾಗೆ, ಅಥವಾ ಅಲ್ಲಿ ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಹಾಗಿರೋವಾಗ ಇಮ್ಮೆಚ್ಯೂರ್ ಇರುವಂತಹ ಹುಡುಗ ಅಥವಾ ಹುಡುಗಿಯರು ಒಂದು ರಿಲೇಷನ್ಶಿಪ್ ಅನ್ನ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಕೊನೆವರೆಗೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಯುವುದು ತಪ್ಪು ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ. ಆ ತಪ್ಪು ಅಂತ ಗೊತ್ತಿದ್ದು ಕೂಡ ಮುಂದುವರೆದಾಗ ಅದರಿಂದ ಆಗುವಂತಹ ಪರಿಣಾಮಗಳು ನಿಜವಾಗಳು, ನಾವು ಆ ತೆಗೆದುಕೊಂಡಂತಹ ಒಂದು ಕ್ಷಣಿಕ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಇಡೀ ಜೀವನದ ಉದ್ದಕ್ಕೂ ಕೂಡ
4: ಪರಿತಪಿಸುವಂತೆ
3: ಮಾಡುತ್ತೆ. ಇವತ್ತು ಒಂದು ಸಲ ಇಲ್ಲೇ ನಾನು ಬಂದಾಗ್ಲೇ ನೀವು ಒಂದು ಕಾರ್ಯಕ್ರಮ ಡಾಕ್ಟರ್ ಹತ್ರ ಇದು ಮಾಡಿದ್ರಿ, ನೆನಪು ಇದೆ ನನಗಿನ್ನೂ ಕೂಡ. ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ಮದುವೆಯಾದವರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಫಿಸಿಕಲ್ ಸಮಸ್ಯೆಗಳು ಯುವಕರಿಗಿರ್ಬೋದು, ತುಂಬಾ ಚಿಕ್ಕ ಪ್ರಾಯದ ಯುವಕರಿಗೆ ತುಂಬಾ ಸಮಸ್ಯೆಗಳು ಈಗ ಅಲ್ವಾ. ಅವರ ಇಂಟಿಮೇಟ್ ಲೈಫ್ ಅಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಎಲ್ಲ ನಾವು ನೋಡಿದ್ದೇವೆ. ಇದರ ಹಿಂದೆ ಎಲ್ಲಿಯೋ ಒಂದಿಷ್ಟು ಪರ್ಸೆಂಟ್ ಈ ತರದ ಒಂದು ತಪ್ಪುಗಳು ಏನು ಪ್ರೀವಿಯಸ್ ಅವರದ್ದು ಇದರ ಲೈಫ್ ಅಲ್ಲಿ ಆಗಿರುತ್ತೆ, ಅದು ಕೂಡ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ ನನ್ಗೆ ಒಂದು ಕೇಸ್, ಒಂದು 15 ದಿವಸದ ಹಿಂದೆ ಒಂದು ಕೇಸ್ ಬಂದಿತ್ತು. ಅವರು ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವನಿಗೆ ಅವಳ ಹತ್ರ ಏನೇ ಇದ್ ಮಾಡಿದ್ರು ಫಿಸಿಕಲ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ನನ್ನ ಹುಡುಗನ ಜೊತೆಗೆ ಈಗ ಇದು ಮಾತಾಡಿ ನೋಡಿದಾಗ, ಹಿಂದೆ ಮಾಡಿದ ತಪ್ಪುಗಳು ಈಗ ಅವನಿಗೆ ಮದುವೆಯಾಗಿ ಬಂದಂತ ಹುಡುಗಿ ತುಂಬಾ ಒಳ್ಳೆಯವಳು, ಸೊ ಇವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅವಳ ಹತ್ರ ಹೋಗೋದಕ್ಕಾಗ್ತಾ ಇಲ್ಲ ಅವನಿಗೆ. ಸೊ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕು, ತಪ್ಪುಗಳನ್ನು ಮಾಡುವಾಗ ಮುಂದೆ ಇದು ನನ್ನ ಜೀವನದಲ್ಲಿ ಹೌದು, ತಪ್ಪುಗಳು ಅಂತ ಗೊತ್ತಿದೆ, ಆದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲದೆ ನಾವು ಏನೋ ಒಂದಿಷ್ಟು ತಪ್ಪುಗಳನ್ನ ಮಾಡ್ತೇವೆ. ಆದ್ರೆ ನಮ್ಮ ಈ ಒಂದು ಕ್ಷಣದ ನಿರ್ಧಾರಗಳು, ಅದು ನಮ್ಮ ಕರಿಯರ್ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ರಿಲೇಷನ್ಶಿಪ್ ಅಲ್ಲಿ ಮಾಡುವಂತಹ ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಅಥವಾ ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳು, ತುಂಬಾ ಮೊಬೈಲ್ ಯೂಸ್ ಮಾಡೋದು, ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನ ಮಾಡದೇ ಇರೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿರ್ಬೋದು, ರಾತ್ರಿ ಲೇಟ್ ವರೆಗೆ ನಾವು ಮೂವೀಸ್ ನೋಡ್ತಾ ಕುತ್ಕೊಳ್ಳೋದು ಅಥವಾ ಚಾಟ್ ಮಾಡ್ತಾ ಕುತ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು, ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಲೈಫ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಹೇಳಿ ನಾವು ಇದನ್ನ, ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಬಂದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಬೆಲೆ ತರಬೇಕಾಗತ್ತೆ. ಹಾಗಾಗಿ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಈಗ ಮಾಡುವ ಬದಲು ನಾವೊಂದು ಅದಕ್ಕೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದು. ಈಗ ಫೋನ್ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ರಾತ್ರಿ ನಾನು ತುಂಬಾ ಲೇಟ್ ವರೆಗೆ ನಾನು ನೋಡ್ತಾ ಇರ್ತೀನಿ, ಏನೋ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ ಅಲ್ಲೇ ಇರುತ್ತೆ, ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ, ನಾನು ಆಯ್ತು ಇವತ್ತು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಮೊಬೈಲ್ ಅನ್ನ, ಈಗ ಹೆಚ್ಚಿನವರಿಗೆ ಅಭ್ಯಾಸ ಇದೆ ಮೊಬೈಲ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗೋದು, ಹಾಸಿಗೆಯಲ್ಲೇ ಇಟ್ಕೊಂಡು ತಲೆದಿಂಬಡಿಗೆ ಇಟ್ಕೊಂಡು ಮಲಗುವಂತ, ಅದು ಕೂಡ ತುಂಬಾ ತುಂಬಾ ತಪ್ಪು. ಅದು ರೇಡಿಯೇಷನ್ ಇಂದ ನಮ್ಮ ಮೆದುಳಿಗೆ ನಮ್ಮ ಮಾನಸಿಕ ಇದಕ್ಕೆ ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅದು ನಾವು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತರೋ ಹಾಗಿಲ್ಲ. ನಾವು ಏನೇ ಇದ್ರು ಕೂಡ ಮೊಬೈಲ್ ಅನ್ನ ಆಚೆ ರೂಮಲ್ಲೇ ಇಡೋದೆ ಹೊರತು ಆ ರೂಮಿಗೆ, ಇದು ಕೂಡ ನಾವು ಯಾರೋ ಹೇಳಿದ ಮಾತನ್ನ ಕೇಳಿ ಚೇಂಜಸ್ ಮಾಡ್ಕೊಂಡಿರೋದು. ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ, ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಅದನ್ನ ತಿದ್ದುಕೊಳ್ಬೇಕು, ಅದ್ರ ಜಾಣತನ. ಸೊ ಈಗ ಏನಾಗುತ್ತೆ, ಒಟ್ಟಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ, ಆಯ್ತು ಮಲ್ಕೊಳ್ತೇನೆ ಅಂತ ಇನ್ನೇನ್ ನಿದ್ದೆ ಬರ್ತೆ ಅಂತ ಹೇಳುವಾಗ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ.
4: ನಿಜ,
3: ನೋಟಿಫಿಕೇಶನ್ ಬಂದಾಗ ಇವರಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ, ಯಾರದು ಬಂದಿದೆ ಅಂತ ಹೇಳಿ. ಆಯ್ತಾ, ಒಂದ್ಸಲ ಈಗ ಹಿಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಮತ್ತೊಂದಿಷ್ಟು ನೋಡ್ತಾರೆ, ಬರೀ ಅದನ್ನ ಮಾತ್ರ ನೋಡಲ್ಲ.
4: ನಿಜ
3: ಅಲ್ವಾ? ಅವಾಗ ಏನಾಗುತ್ತೆ, ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗತ್ತೆ. ಹಾಗಾಗಿ ನಾವು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಈ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಬದಲಿಸ್ಕೊಳ್ಬೇಕಾಗತ್ತೆ. ಸರಿ, ನನ್ನ ಮೊಬೈಲ್ ಹತ್ರ ಇದ್ರೆ ತಾನೇ ನನ್ಗೆ ಈ ತರದ ಡಿಸ್ಟ್ರಾಕ್ಷನ್ ಆಗೋದು, ನಾನ್ ಪಕ್ಕದ ರೂಮಲ್ಲಿ ಇಟ್ಬಿಟ್ರೆ ಪಕ್ಕದ ರೂಮಲ್ಲೂ ಇಡ್ತೇನೆ. ಇವಾಗ ಒಂದ್ ಬೆಳಗ್ಗೆವರೆಗೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗುವಂತ ನಷ್ಟ ಏನು ಇಲ್ಲ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಅನ್ನು ಸೈಲೆಂಟ್ಗೆ ಹಾಕಿ ಪಕ್ಕದ ರೂಮಲ್ಲಿ ಇಡ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಮ್ಗದು ಸುಲಭ ಆಗತ್ತೆ. ಇನ್ನು ಕೆಲವು ಸಲ ಕೆಲಸದ ಟೈಮ್ ಅಲ್ಲಿ, ವರ್ಕ್ ಪ್ಲೇಸ್ ಅಲ್ಲಿ, ಇವತ್ತು ನೀವು ನೋಡಿ ಅದೊಂದು ಅನ್ನೋಯಿಂಗ್ ಆಕ್ಚುಲಿ. ನೀವು ಕೆಲವು ಬ್ಯಾಂಕ್ಗಳಿಗೆ ಹೋಗ್ಬೋದು, ಕೆಲವು ಯಾವುದೋ ಒಂದು ಎಮರ್ಜೆನ್ಸಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಳೋಕೂ ಆಗಲ್ಲ, ಬಿಡೋಕೂ ಆಗಲ್ಲ.
4: ಕರೆಕ್ಟ್
3: ಅಲ್ವಾ? ಹೇಳಿದ್ರೆ ಸೀನ್ ಕ್ರಿಯೇಟ್ ಆಗತ್ತೆ. ನೀವೇನೋ ಎಮರ್ಜೆನ್ಸಿಗೆ ಹೋಗಿರ್ತೀರಾ. ಇವತ್ತು ಕೆಲವು ಡಾಕ್ಟರ್ಸ್ಗಳಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಶುರು ಆಗಿದೆ. ಇವರೇನೋ ಪೇಷಂಟ್ ಅಲ್ಲಿ ಹೋಗಿರ್ತಾರೆ, ಅವರಿಗೊಂದು ಕಾಲ್ ಬರುತ್ತೆ, ಪೇಷಂಟ್ ಎದುರುಗಡೆ ಇದ್ದಾರೆ ಅನ್ನೋದನ್ನೇ ಮರೆತು ಅವರು
4: ಫೋನಲ್ಲಿ
3: ಬ್ಯುಸಿ ಇರ್ತಾರೆ. ಸೊ ಏನಾಗತ್ತೆ, ಆ ಪೇಷಂಟ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ, ಅಥವಾ ಅಲ್ಲಿ ಲೈನ್ ಇರುತ್ತೆ ಹೊರಗಡೆ ಕಾಯ್ತಾ. ಇವ್ರ ಒಂದು ಕನ್ವರ್ಸೇಷನ್ ಒಂದು ಹಾಗಂತ ಹೇಳಿ ಬೇಗ ಇಡೋದು ಇಲ್ಲ ಫೋನು, ಸುಮ್ಮನೆ ಹರಟೆ ಹೊಡಿತಿರ್ತಾರೆ. ಈಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸಗಳು, ನನಗೂ ಇತ್ತೀಚೆಗೆ ಸುಮಾರು ಅನುಭವಕ್ಕೆ ಬಂತು. ಯಾವುದೋ ನಾವು ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಹೋಗಿರ್ತೇವೆ ಎಂಟ್ರಿ ಮಾಡಿಸೋದಕ್ಕೆ, ಅಲ್ಲಿ ಇಲ್ಲಿ ಹೋದಾಗ ಅವ್ರ ಫೋನಲ್ಲಿ ಬ್ಯುಸಿ ಇರ್ತಾರೆ. ಮತ್ತೆ ನೋಡಿದ್ರೆ ಏನು ಏನಿಲ್ಲ, ಪದಾರ್ಥ ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ನೀನ್ ಅದು ಮಾಡಿದ್ಯಾ, ಅವ್ರು ಬಂದಿದ್ರ, ಇವ್ರು ಬಂದಿದ್ರ, ಇಂಥದ್ದಿರುತ್ತೆ. ನಮಗಷ್ಟೊತ್ತಿಗೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅವ್ರ ಮೇಲೆ, ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ವಾ ಅಂತ ಸಿಟ್ಟು ಬರುತ್ತೆ. ಸೊ ಕೆಲಸದ ಸಮಯದಲ್ಲಿ ಆದಷ್ಟು ಈ ತರ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸ್ಟಡಿ ಮಾಡುವಾಗ ಕೆಲವರು ಓದ್ಲಿಕ್ಕೆ ಕುತ್ಕೊಳ್ತಾರೆ, ಮಕ್ಕಳು ಮೊಬೈಲ್ ಅನ್ನ ಹತ್ರ ಇಟ್ಕೊಂಡೇ ಕುತ್ಕೊಳ್ತಾರೆ. ಪದೇ ಪದೇ ನೋಟಿಫಿಕೇಶನ್ ಬಂತ ಅಂತ ಹೇಳಿ ನೋಡುದು, ನೋಟಿಫಿಕೇಶನ್ ಬಂದ್ರೆ ಮತ್ತೆ ಪುಸ್ತಕ ಬದಿಗಿಟ್ಟು ಅಲ್ಲಿ ಹೋಗೋದು. ಒಂದು ಸಲ ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗಬೇಕು ನಮಗೂ ಸ್ಟಡೀಸ್ಗೂ ಅಂತ ಹೇಳಿದ್ರೆ ಒಂದು 10-15 minutes ತಗೊಳ್ಳುತ್ತೆ. ಸೊ ನೀವೊಂದು 10 ನಿಮಿಷ ಇನ್ನೇನು ಕನೆಕ್ಷನ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ನೋಟಿಫಿಕೇಶನ್ ಬಂತು, ಮತ್ತಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ಅಂತೂ ಮೊಬೈಲ್ ಇದಾಗತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಅದು ಈಚೆ ಬಂದ ಮೇಲೆ ಆ ಸರಿ ಅದು ಕನೆಕ್ಷನ್ ಆಗೋದಕ್ಕೆ ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ತರ ಡಿಸ್ಟ್ರಾಕ್ಷನ್ ಅನ್ನ ತಪ್ಪು ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
4: ಓಕೆ ಮೇಡಮ್. ಸೊ ಇವತ್ತಿನ ಪ್ರಿಯ ಮನಸ್ಸಲ್ಲಿ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡದೆ ಇರ್ಬೋದು ಹ್ಯಾಂಗೆ ಅಂಬುದ್ರ ಬಗ್ಗೆ ಮಾತಾಡಿದ್ರು ನಮ್ಮ ಸ್ವರ್ಣ ಕುಂದಾಪುರ ಅವರು. ಮೇಡಮ್ ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು.
4: ಪ್ರಿಯ ಕೇಳಿದ್ರೆ ಮೋಸ್ಟ್ಲಿ ಅವ್ರೇನ್ ಹೇಳಿದ್ರಲ್ಲ ಅದನ್ನ ನಾವು ನೀವಲ್ಲ ಒಂಚೊಂಚೂರು ನಮ್ ಜೀವನದ್ದೇ ಮಾತಾಡದ್ದ, ಹಂಗೆ ಒಂಚೊಂಚೂರು ಅಲ್ಲಿ ಅಳವಡಿಸಿಕೊಂಡ್ರೆ ಈ ತರ ತಪ್ಪುಗಳ ಹಬ್ಬದನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕ ಮತ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ವಿಶೇಷ ಸರಣಿ ಕಾರ್ಯಕ್ರಮ ರೇಡಿಯೋ ಕುಂದಾಪುರದಲ್ಲಿ ಎರಡನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಜಲಶಕ್ತಿ ಸಚಿವಾಲಯ ನವದೆಹಲಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಮೂಡಿ ಬರ್ತಾ ಇರೋ ಕಾರ್ಯಕ್ರಮ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಸಂಚಿಕೆ ಎರಡು. ಈ ಕಂತಿನ ವಿಶೇಷತೆಗಳು ಏನಿರುತ್ತೆ ಅಂತ ಕೇಳಿದ್ರೆ, ದೇಶದ ಸ್ವಚ್ಛತೆಯ ಸುಧಾರಣೆಗಾಗಿ ಕಾರ್ಯಪ್ರವೃತ್ತವಾಗಿರುವ ಯೋಜನೆ ಅಂದ್ರೆ ಅದು ಸ್ವಚ್ಛ ಭಾರತ ಮಿಷನ್ ಯೋಜನೆ. ಹಳ್ಳಿ ಹಳ್ಳಿಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಅದರ ಬಳಕೆ ಹಾಗೂ ನಿರ್ವಹಣೆ ಇವುಗಳೆಲ್ಲದರ ಬಗ್ಗೆ ತಿಳಿಸಿಕೊಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸ್ವಚ್ಛ ಭಾರತ ಮಿಷನ್ ಕೆಲಸಗಳ ಬಗ್ಗೆ, ಇದರ ಎರಡು ಹಂತಗಳ ಕಾಲಾವಧಿಯಲ್ಲಿ ಮತ್ತು ಇಲ್ಲಿಯವರೆಗಿನ ಸೌಲಭ್ಯ, ಅದರ ಪ್ರಗತಿ, ಬಯಲು ಶೌಚದಿಂದ ಮುಕ್ತಿಗೊಳಿಸುವಿಕೆ, ಆ ನಂತರ ಓಪನ್ ಡೆಫಕೇಶನ್ ಫ್ರೀ ಪ್ಲಸ್ ಗ್ರಾಮವನ್ನಾಗಿ ಮಾಡುವುದರತ್ತ ಕಾರ್ಯನಿರ್ವಹಣೆ, ಇದೆಲ್ಲದರ ಬಗ್ಗೆ ಇವತ್ತು ಬೆಳಕು ಚೆಲ್ಲಲಿದ್ದೇವೆ. ಅದರ ಜೊತೆಗೆ ನಾಟಕವೂ ಇದೆ, ಒಬ್ಬ ಸ್ವಚ್ಛತೆಯ ಚಾಂಪಿಯನ್ ಅವರೊಂದಿಗೆ ಸಂದರ್ಶನ ಕೂಡ ಇದೆ. ಹಿಂದಿನ ಸಂಚಿಕೆಯ ಪ್ರಶ್ನೆಗೆ ಉತ್ತರ, ವಿಜೇತರ ಹೆಸರು, ಆ ನಂತರ ಮುಂದಿನ ಸಂಚಿಕೆಗೆ ಹೊಸ ಪ್ರಶ್ನೆ, ಇದೆಲ್ಲನೂ ಇವತ್ತಿನ ಸಂಚಿಕೆಯಲ್ಲಿ ಇರುತ್ತೆ. ಹಾಗಾದ್ರೆ ನೀವೆಲ್ಲ ತಯಾರಲ್ವಾ ಇವತ್ತಿನ ಈ ಕಾರ್ಯಕ್ರಮವನ್ನ ಕೇಳಲಿಕ್ಕೆ?
2: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ.
3: ನಿಮ್ಮೆಲ್ಲರಿಗೂ ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರರಿಂದ ಪ್ರೀತಿಯ ನಮಸ್ಕಾರ.
2: ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಬಂದಿದೆ.
3: ಸ್ವಚ್ಛತೆ ನಮಗೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಲೇಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು. ಅದೇ ನಮ್ಮ ಅಭ್ಯಾಸವಾಗಬೇಕು.
2: ಹಾಗೆಯೇ ಇನ್ನು ಮುಂದೆ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
3: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
2: ಇದು ಬರೀ ಮನರಂಜನೆಯಲ್ಲ, ಇದು ನಮ್ಮ ಉದ್ದೇಶ.
3: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
2: ಸುವಿಚಾರಗಳು ಇರುವುದು ಆರೋಗ್ಯವಂತ ಶರೀರ ಹಾಗೂ ಆರೋಗ್ಯವಂತ ಮನಸ್ಸುಗಳಲ್ಲಿ ಮಾತ್ರ.
3: ನಮ್ಮ ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
2: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ರೋಗಗಳೆಲ್ಲವೂ ದೂರವಾಗುತ್ತದೆ.
3: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕಾಗೆ ನಮ್ಮ ಹತ್ತಿರ ಸುಳಿಯುವುದಕ್ಕೂ ಆಗೋದಿಲ್ಲ.
2: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ನಿಮ್ಮೆಲ್ಲರ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ದೋಣಿ ಸಾಗಬಲ್ಲದು.
3: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಈ ಸಂಚಿಕೆ.
2: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲಿಯೂ ಶೌಚಾಲಯದ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ODF ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದ್ದವು ಅಂತ. ಮತ್ತೆ ಈಗ ODF ಗ್ರಾಮ ಎಂದರೆ

0: ಅಂತ ಕೇಳಬೇಡ
1: ಸುಜಲ್. ನಾನ್ ಯಾಕೆ ಕೇಳ್ತೀನಿ ಹೇಳೋ, ನನಗೂ ಗೊತ್ತಿದೆ ODF ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಅಂತ. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ODF ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಇದು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ನಾ ಹೇಳಿ ಸರಿ ತಾನೆ?
0: ಸರಿ ಸರಿ. ಈಗ ದೇಶವು ODF ನಿಂದ ODF ಪ್ಲಸ್ ಮಾದರಿ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ODF ಪ್ಲಸ್ ಮಾದರಿ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು ಅಂತ.
1: ಹಾ ಸುಜಲ್, ODF ಪ್ಲಸ್ ಮಾದರಿ ಗ್ರಾಮ ಅಂದ್ರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾದರಿ ಗ್ರಾಮದ ಲಕ್ಷಣಗಳಾಗಿರುತ್ತವೆ.
0: ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
1: ಓ ಹೌದಾ? ಆದ್ರೆ ನನಗೆ ಗೊತ್ತಿರುವ ಹಾಗೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODL ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ODL ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
0: ದೇಶವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನಗಳು ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳೂ ಕೂಡ ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯಕತೆಯೂ ಇದೆ. ಹಾಗಾಗಿ ಮಿತ್ರರೇ, ನಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
1: ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಮತ್ತು ಸಂದೇಶಗಳು ಪ್ರತಿ ಮನೆಗೂ ತಲುಪುತ್ತಿವೆ. ಈ ವಿಷಯಗಳನ್ನು ಸವಿವರವಾಗಿ ತಿಳಿಸಲು ತಜ್ಞರಿದ್ದಾರೆ, ಅವರ ಮಾತನ್ನ ಕೇಳೋಣ, ಬನ್ನಿ.
2: ನಮಸ್ತೆ ಫ್ರೆಂಡ್ಸ್, ಐ ಆಮ್ ಐಶ್ವರ್ಯ ಸಿಂಗ್, ಜಾಯಿಂಟ್ ಸೆಕ್ರೆಟರಿ ಅಂಡ್ ಮಿಷನ್ ಡೈರೆಕ್ಟರ್, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಮೈ ಪ್ಲೆಜರ್ ಅಂಡ್ ಪ್ರಿವಿಲೇಜ್ ಟು ಜಾಯಿನ್ ಯು ಥ್ರೂ ದಿಸ್ ಸ್ಪೆಷಲ್ ಪ್ರೋಗ್ರಾಮ್, ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ. Today we will talk about the journey of our Swachh Bharat Mission Grameen and what it means to make our villages Swachh Sujal villages and how each of us can contribute towards these efforts. Friends, when our Honorable Prime Minister spoke about sanitation and ending open defecation from the ramparts of the Red Fort on 15th August 2014, it was truly historic. Under his guidance, the Swachh Bharat Mission Grameen was launched on 2nd October 2014, and together we took on the responsibility of making every village in India open defecation free. In the years that followed, Swachh Bharat Mission Grameen became a true Jan Andolan, a people's movement powered by your participation. Across the country, over 11 crore toilets were built. And on the 150th birth anniversary of Mahatma Gandhi in 2019, India proudly declared herself open defecation free. However, our biggest achievement was not just the infrastructure, it was the change in thinking and behavior brought through Swachh Bharat Mission. Families shunned open defecation and adopted toilet usage as a habit. Panchayats took leadership. Women self-help groups became champions, and our children and youth began promoting hygiene in their homes and communities, embracing cleanliness as a way of life. Sanitation became a shared responsibility for all of us. Friends, we have not stopped at becoming ODF. In 2020, the second phase of Swachh Bharat Mission Grameen was launched with the aspiration and goal to transform all our villages from ODF to ODF Plus model villages. An ODF Plus model village is a village that sustains its ODF status, that is, remains free from open defecation, that manages its solid and liquid waste, including plastic waste, safely and scientifically, and remains visually clean. I am happy to share that today more than 4.85 lakh villages have already declared themselves as ODF Plus model villages, and many more are working towards it. This progress has been made possible only because of your participation and the hard work of our states, UTs, districts, blocks and village teams. Going forward, a Swachh Sujal village is one where every household receives clean and safe drinking water and where the village is also an ODF Plus model village. Friends, Swachh Bharat Mission Grameen is not just a government program. As I said, it is a people's movement, a true Jan Andolan. Your role and participation, whether in maintaining your household and community toilets, or in keeping waste management units functional, or ensuring regular operations and upkeep, or even ensuring source segregation of waste, is extremely vital and is the foundation of this movement. I request all of you to come forward and participate wholeheartedly in this, our mission together. I also request you to involve your children and our youth in this and generate awareness regarding hygiene and sanitation. Show them the water and sanitation facilities created in the village, in the block, in the district. When our children and youth understand the value of these works, it also ensures that they will become our ambassadors of Swachhata in the future. So come, let us take a collective pledge. With the spirit of nation first as our guiding principle in all walks of life, we will contribute to the goal of Swachhata, a Swachh Bharat and a Viksit Bharat. We will neither litter nor allow others to litter. We will work to make our village an ODF Plus model village. If it is already a model village, we will ensure that we sustain the systems created. With this message, I, Aishwarya Singh, now take your leave. Thank you. Jai Hind.
0: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಲ್ಲದೆ ಈ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸುತ್ತಿದ್ದೇವೆ.
1: ಸುಜಲ್, ನಿನಗೊಂದು ಕುತೂಹಲಕಾರಿ ಸಂಗತಿಯನ್ನು ತಿಳಿಸಲಾ? ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕಾ, ನೀನು ಸುಜಲ್ ಕುಮಾರ ಹಾಗೂ ದೂಷಿಕಾ, ಮೂರು ಜನ ಫೇಮಸ್ ಆಗಿದ್ದೇವೆ.
0: ಹೌದಾ? ಹೇಗೆ?
1: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ.
0: ಓ ಹೌದಾ, ಎಲ್ಲಿ?
1: ನಡಿ, ನಿನಗೆ ರಾಮ್ಪುರ ಗ್ರಾಮದ ಕಥೆಯನ್ನ ಹೇಳ್ತೀನಿ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಸ್ತೇನೆ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
0: ದೂಷಿಕಾನ ಇಲ್ಲ ಪ್ರದೂಷಿಕಾನ?
1: ಸರಿಯಾಗೇ ಇದೆಯಲ್ಲೋ ಸುಜಲ್. ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡ್ತಾಳೆ, ಆದ್ರೆ ದೂಷಿಕಾ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನು ದೂಷಿಕಾ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತ್ತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆ ಸುಜಲಕುಮಾರ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

0: வந்தனானு தூஷிக்கா ಹಳ್ಳಿಗಳ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ, ಶೌಚಾಲಯಗಳು ಇದ್ರೂ ಅವುಗಳ ಉಪಯೋಗ ಮಾಡುತ್ತಿಲ್ವೋ, ಹಾಗಾಗಿ ಅವು ಹಾಳಾಗ್ತಾ ಇವೆ. ನಾನು ವಾಸಿಸೋದ್ ಎಲ್ ಗೊತ್ತಾ? ಇದೇ ಸ್ಥಳಗಳಲ್ಲೇ. ಯಾರು ಇದನ್ನು ನಾಳೆ ಸ್ವಚ್ಛ ಮಾಡ್ತೇನೆ ಅಂತಾರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡ್ಬಿಡ್ತೀನಿ. ಬಯಲು ವಿಸರ್ಜನೆ ಅಂದ್ರೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ಅಂದ್ರೆ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯಗಳಿದವಲ್ಲ ಅವೇ ನನ್ನ ಗುಹೆಗಳು. ನನ್ನ ಕೆಲಸ ಎಲ್ಲರನ್ನು ರೋಗಿಗಳನ್ನಾಗಿ ಮಾಡೋದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲನ ಮಗನಿಗಂತೂ ತುರುಕೆ ರೋಗ ಬಂದಿದೆ ಗೊತ್ತಾ? ಇಂಥ ಕೆಟ್ಟ ಶೌಚಾಲಯ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿದೆ. ಛೆ,
2: ಕಳೆದ ತಿಂಗಳು 4 ಮಕ್ಕಳಿಗೆ ಹುಷಾರಿರ್ಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿಯಲ್ಲ.
3: ಇನ್ನು ಕಾಡುಗಳತ್ತ ತೆರಳುವುದು ಅಷ್ಟು ಸುರಕ್ಷಿತವಲ್ಲ, ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ.
1: ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತೆ ಅಂತ ನನ್ನ ಮಗ ಅಲ್ಲಿ ಮಲ ವಿಸರ್ಜನೆಯೇ ಮಾಡೋದಿಲ್ಲ.
0: ನೀವು ಹೀಗೆಯೇ ಇರಿ. ನೀವೀಗ ತೋರುವಂತ ಅಲಕ್ಷತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
4: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯ ವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನ ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
5: ಜೈ ಶ್ರೀರಾಮ್. ಈ ಊರು ತುಂಬಾ ಸ್ತಬ್ಧವಾಗಿದೆ ಅಲ್ಲ, ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ? ಯಾಕೆ ಈ ಊರು ಇಷ್ಟು ಕೊಳಕಿನಿಂದ ತುಂಬಿದೆ? ಅಣ್ಣ, ಏನ್ ಸಮಾಚಾರ?
3: ಬಹುಶಃ ಇವನಿಗೆ ಏನೂ ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
1: ಅಕ್ಕ, ನೀ ಹೇಳ್ತಾ ಇರೋದೇನೋ ಸರಿ, ಅವನಿಗೆ ಏನೂ ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾನಲ್ಲ.
5: ನನಗೆ ಎಲ್ಲ ಅರ್ಥ ಆಗಿದೆ ದೊಡ್ಡಮ್ಮ, ನನಗೆಲ್ಲವೂ ಅರ್ಥವಾಗಿದೆ. ನಿಮ್ಮೂರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
0: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಏನ್ ಇವಾಗ ಏನ್ ಮಾಡ್ತೀಯಾ ಹೇಳು. ನಿನ್ನಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನು ಬಲಿ ತಗೊಳ್ತೀನಿ, ನೋಡ್ತಾ ಇರು.
5: ಓ, ನೀನೇ ದೂಷಿಕಾನಾ? ಈಗ ನನಗೆ ಅರ್ಥ ಆಯ್ತು, ಇದೆಲ್ಲ ನಿಂದೇ ಕಾರ್ಬಾರು ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನ.
4: ಸುಜಲ್ ಊರಿನಲ್ಲಿ ನುಕ್ಕಡ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ, ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ, ಹಾಗೂ ಹಿರಿಯರನ್ನ ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
5: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನ ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನ ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯಕವಾಗಿ ಗಮನಹರಿಸಿ.
4: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ. ಹಳ್ಳಿಯ ಓಣಿಗಳಲ್ಲಿ ಮರೆಯಲ್ಲಿ ನಿಂತು ನೋಡ್ತಾ ಇದ್ದಾಳೆ.
0: ಏನು ನಡೀತಿದೆ ಇಲ್ಲಿ? ಚರಂಡಿಗಳನ್ನು ಜನರು ಹೇಗೆ ಮುಚ್ಚಿದ್ರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನ ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲೋಯ್ತು? ಸೊಳ್ಳೆಗಳು ಎಲ್ಲ ಹೋದ್ವು? ಓಹ್, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
4: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ.
1: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ. ನಾನೇ ಸ್ವಚ್ಛಿಕಾ.
4: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳ್ಳಿಯಲ್ಲಿ ಕೈ ತೊಳಿತಾ ಇದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
0: ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನು ಕುರುಡಾಗಿಸುತ್ತಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮಂಕಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗ್ಲಿ? ಯಾವ ಸ್ಥಳದಲ್ಲಿ ನಾನು ಇರ್ಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ. ಯಾರು ಈಗ ಬಯಲು ಶೌಚಕ್ಕೆ ಬರ್ತಾ ಇಲ್ವಲ್ಲ?
4: ಸ್ವಚ್ಛಿಕಾ, ಸುಜಲ್ ಕುಮಾರ್ ಹಾಗೂ ಊರಿನವರೆಲ್ಲ ಸೇರ್ಕೊಂಡು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡ್ತಾ ಇದ್ದಾರೆ.
6: ಬಯಲು ಶೌಚದಿಂದ ದೂರವಿರಿ, ತನ್ನ ರೋಗಗಳಿಂದ ಮುಕ್ತವಾಗಿರಿ, ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ತನ್ನ ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ, ತನ್ನ ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
4: ದೂಷಿಕಾಳು ಹೈರಾಣಾಗಿದ್ದಾಳೆ, ಊರ್ ಹೊರಗೆ ಕುಳಿತುಕೊಂಡು ಅಳ್ತಾ ಇದ್ದಾಳೆ.
0: ನೀವೆಲ್ಲರೂ ಬದಲಾಗುತ್ತೀರೆಂದು ನಾನೊಂದುಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯಿಂದ ನೀವೆಲ್ಲರೂ ನಿಮ್ಮ ಚಿಂತನೆಯನ್ನೇ ಬದಲಾಯಿಸ್ಕೊಂಡ್ರಲ್ಲ. ಇನ್ನೊಂದೇನ್ ಕೆಲ್ಸ? ನಾನಿಲ್ಲಿಂದ ಹೊರಡ್ತೀನಿ.
4: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗರಿಸ್ತಾ ಇದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
1: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ ಮತ್ತೆ ಅವಳು ಹಿಂದಿರುಗ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
0: ಓ ಗ್ರಾಮಸ್ಥರೆ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡೋ ಅವಶ್ಯಕತೆ ಏನಿದೆ? ಅದು ಕೊಳಕಾಗೋದು ಹೌದು ತಾನೆ? ಅಂದ್ಮೇಲೆ ಒಂದಿನ ಬಿಟ್ಬಿಡಿಯಲ್ಲ, ಏನಾಗತ್ತೆ? ಏನ್ ತೊಂದ್ರೆ ಆಗತ್ತೆ?
5: ಬಹಳ ಬದಲಾವಣೆ ಆಗುತ್ತದೆ ದೂಷಿಕಾ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಕಾಪಾಡಿಕೊಂಡರೆ ನಿನ್ನ ಕತೆ ಮುಗೀತು.
3: ಈ ದೂಷಿಕಾ ಮತ್ತೆ ನಮ್ಮ ಊರಿಗೆ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿನಿಂದಲೇ ಎಲ್ಲರೂ ಸ್ವಚ್ಛತೆಯನ್ನು ಪ್ರಾರಂಭಿಸಿ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಚ್ಛತೆಯನ್ನು ಅಳವಡಿಸಿಕೊಳ್ಳಿ.
0: ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮಹಿಳೆಯರು ಮಾತ್ರ ಕೈ ಜೋಡಿಸೋದಲ್ವಾ? ಇಲ್ಲಿ ಪುರುಷರದ್ದೇನು ಕೆಲ್ಸ? ಅವ್ರು ಯಾಕೆ ಕೈ ಜೋಡಿಸ್ಬೇಕು?
1: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
3: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬಹಳನೇ ಬರ್ತದೆ. ಮಕ್ಕಳು ಅದ್ರ ಹತ್ರ ಕೂಡ ಸುಳಿಯುವುದಿಲ್ಲ.
5: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ ಅವರಿಗೆ ಹೇಳಿ. ಶೌಚಾಲಯದ ಮಹತ್ವವನ್ನು ಅವರಿಗೂ ಕೂಡ ತಿಳಿಸಿ.
0: ಏನು ನಿಮ್ಮ ಮನೆಯಲ್ಲಿ ಇನ್ನು ಸ್ವಚ್ಛತೆ ಮಾಡಿ ಆಗ್ಲಿಲ್ವಾ? ನಡಿ ನಡಿ ನಡಿ ನಡಿ, ನಾನ್ ಬರ್ತೇನೆ ನಿಮ್ ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರುತ್ತೇನೆ.
1: ಎಲ್ರು ಇಲ್ಲಿ ಕೇಳಿ, ಶೌಚ ಮಾಡಿದ ನಂತರ ಕೈ ತೊಳೆದಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮ್ಗೆ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ಕೈಗೆ ಸೋಪ್ ಹಚ್ಚಿ ಸ್ವಚ್ಛವಾಗಿ ತೊಳೆಯೋದು ಕೂಡ ಅಷ್ಟೇ ಮುಖ್ಯ.
7: ಸುಜಲ್ ಕುಮಾರ್, ನೀವೇನು ಹೇಳ್ತೀರಿ? ಎಲ್ಲರ ಬಳಿಯೂ ಫಿನಾಯಿಲ್ ಡಿಟರ್ಜೆಂಟ್ ಇರ್ಬೇಕು ಅಂತೇನು ಇಲ್ಲ ಅಲ್ವಾ?
5: ಫಿನಾಯಿಲ್ ಇಲ್ಲ ಅಂದ್ರೆ ಲಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿದೆ. ಇದರಿಂದಾನು ಸ್ವಚ್ಛತೆ ವಿಧಾನವನ್ನ ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ರೆ ಸಾಕು, ಶೌಚಾಲಯವೂ ಕೂಡ ಸ್ವಚ್ಛವಾಗಿರ್ತದೆ.
7: ಶೌಚಾಲಯದಲ್ಲಿ ಮಲ ವಿಸರ್ಜನೆ, ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿದರೆ ಶುದ್ಧ ತಂಗಾಳಿ ಬೀಸ್ತಿರ್ತದೆ, ಆ ಹೊಲದಲ್ಲೋ ತಾಜಾತನ ಇರುತ್ತೆ. ಅದೋ ಈ ಮುಚ್ಚಿದ ಕೋಣೆಯೊಳಗೆ ಮಲ ವಿಸರ್ಜನೆ, ಚೀಚಿ, ಉಸಿರುಗಟ್ಟುವಿಕೆ, ಅನಾರೋಗ್ಯ.
1: ಏಯ್ ದೂಷಿಕ, ನೀನ್ ಹೇಳಿದ ಹಾಗೆ ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ ತಾಜಾತನ ಬರಲ್ಲ, ಬದಲಾಗಿ ರೋಗವನ್ನ ಹರಡುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನ ತಂದುಕೊಡುತ್ತೆ.
8: ನಮಗೆಲ್ಲರಿಗೂ ತಿಳಿದಿದೆ ದೂಷಿಕ, ಕೈ ತೊಳೆದುಕೊಳ್ಳುತ್ತೇವೆ ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
7: ಅಯ್ಯೋ, ನೀವೆಲ್ಲ ಇದೇನ್ ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸ್ತಾ ಇದ್ದೀರಾ?
1: ಇಲ್ಲ ದೂಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸ್ತಾ ಇದ್ದೇವೆ ಅಷ್ಟೇ.
4: ರಾಮ್ಪುರ ಗ್ರಾಮ ಈಗ ಮೊದಲಿನಂತಿಲ್ಲ. ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಇದೆ ಹಾಗೂ ಅದರ ನಿರ್ವಹಣೆ ಕೂಡ ನಡೀತಾ ಇದೆ. ಹಾಗಾಗಿ ಮಕ್ಕಳು ಈಗ ರೋಗ ಪೀಡಿತರಾಗ್ತಾ ಇಲ್ಲ, ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇನ್ನು ದೂಷಿಕ ಸೋತಿದ್ದಾಳೆ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
6: ಸ್ವಚ್ಛ

0: ಸ್ವಚ್ಛ ಸುಜಲ ಗ್ರಾಮ ಸುಜಲ ಸ್ವಚ್ಛ ಭಾರತ.
1: ಈ ನಾಟಕ ಖುಷಿ ಕೊಡ್ತಲ್ಲ. ಸ್ವಚ್ಛಿಕ ಹಾಗೂ ಸುಜಲ ಕುಮಾರ್ ಪಾತ್ರಗಳಲ್ಲಿ ರಾಮ್ಪುರ ಗ್ರಾಮದಲ್ಲಿ ನಾಟಕ ಮಾಡಿದ್ರಲ್ಲ ಎಂದು ಸಂತೋಷ ಆಗ್ತಿದೆ. ಅಲ್ಲ, ನಮ್ಗನಿಸ್ತಾ ಇದೆ ಈ ನಾಟಕವನ್ನ ಕೇಳಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡ್ತಿರಬಹುದು. ತಮ್ಮ ಗ್ರಾಮಗಳಲ್ಲೂ ಜಾಗರೂಕತೆಯನ್ನ ಉಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕವೂ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ ಒಂದಿಗೆ ನಡೆಸಿದ ಮಾತುಕತೆಯನ್ನ ಆಲಿಸೋಣ.
2: ಸ್ವಚ್ಛತಾ ಚಾಂಪಿಯನ್ ಇವರು ಯಾರು?
1: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ, ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು. ಸಮುದಾಯದಲ್ಲಿ ಸಕ್ರಿಯವಾಗಿರುವ ಸ್ವಚ್ಛತಾ ಚಾಂಪಿಯನ್ನರು ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಆಯೋಜಿಸಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
3: ನಮಸ್ಕಾರ, ನನ್ನ ಹೆಸರು ರೇವತಿ ತೆಕ್ಕಟ್ಟೆ. ನಾನು ತೆಕ್ಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ಎಲ್ಆರ್ಎಂ ಘಟಕದಲ್ಲಿ ಮೇಲ್ವಿಚಾರಕಿಯಾಗಿ ಮತ್ತು ವಾಹನ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ನನಗೆ ಈ ಕೆಲಸ ಮಾಡಲು ಪ್ರೇರಣೆ ನೀಡಿದ್ದು ನಮ್ಮ ಗ್ರಾಮ ಪಂಚಾಯತ್. ಮೊದಲು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಸ್ವಲ್ಪ ಗದ್ದೆ ಇದೆ, ಕೃಷಿ ಕೆಲಸ ಮಾಡ್ತಿದ್ದೆ. ಒಂದಿನ ನಾನು ಪಂಚಾಯತಿಗೆ ಹೋದಲ್ಲಿ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಕೆಲಸದವರು ಒಂದು ತರಬೇತಿ ಇತ್ತು, ನೀನಲ್ಲಿ ಹೋತಿಯ ಒಳ್ಳೆ ಇತ್ತು ತರಬೇತಿ ಅಂತ ಹೇಳ್ರೆ. ನಂಗೂ ಕೂಡ ಅಡ್ಡಿಲ್ಲ, ಎಂತದಾರು ಒಂದು ಕೆಲಸ ಬೇಕಿದ್ದಿತ್ತು ಅಡ್ಡಿಲ್ಲ ಮಾಡ್ತೆ ಅಂತೇಳಿ ಆ ತರಬೇತಿಗೆ ಹೋದೆ 2016-17. ಅಲ್ಲಿ ವೆಲ್ಲೂರು ಶ್ರೀನಿವಾಸ ರಾವ್ ಅವರು ಅದು ಒಳ್ಳೆ ಇತ್ತು ತರಬೇತಿ. ಅದಕ್ಕೇಂಡಲ್ಲಿ ಅಷ್ಟು ಖುಷಿ ಆತಿತ್ತು, ಪ್ಲಾಸ್ಟಿಕ್ ಇಂದ ಯಾವ ರೀತಿ ನಮ್ಗೆಲ್ಲ ಎಷ್ಟು ಕಷ್ಟ ಆತಿತ್ತು, ಏನ್ ತೊಂದರೆ ಆತಿತ್ತು, ಅದರಿಂದ ಏನ್ ಮಾಡ್ಬೇಕು, ಅದರಿಂದ ಏನ್ ಪರಿಹಾರ ಮಾಡ್ಬೇಕು, ಪ್ಲಾಸ್ಟಿಕ್ ನಿರ್ವಹಣೆ ಹೇಗೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರು. ನಂಗೆ ಅದ್ ಕಂಡ್ರ ಕೂಡ ಏನಾದ್ರು ಇದೊಂದು ಕೆಲಸ ಮಾಡ್ಕೆ, ಇದರಿಂದ ನಮ್ ಭೂತಾಯಿ ಸೇವೆ ಮಾಡ್ದಂಗತ್. ನಾನು ಕೃಷಿ ಕೆಲಸ ಯಾವ ರೀತಿ ನಂಬಿತ್ತು ಹಾಗೆ ಎಸ್ಎಲ್ಎಂ ಕೆಲಸದಲ್ಲೂ ಕೂಡ ಭೂಮಿ ತಾಯಿ ಸೇವೆ ಮಾಡಿದಷ್ಟೇ ಒಂದು ಅನುಭವ ಆಗ್ಬೋದೇನೋ ಅನ್ಕಂಡ ನಾನು ಈ ಕೆಲ್ಸಕ್ ಬಂದೆ. ಈ ಕೆಲ್ಸಕ್ಕೆ ಬಂದಾಗ ಪಂಚಾಯತ್ ಅವ್ರು ಮೊದ್ಲು ನನಗೆ ಒಂದೇ ಸರಿ ಜವಾಬ್ದಾರಿ ನೀಡೋದ್ ಕಷ್ಟ ಆತಂತ ಹೇಳಿ ಮೊದ್ಲು ವಾರಂಬಳ್ಳಿ ಎಸ್ಎಲ್ಆರ್ಎಂ ಕಳ್ಸಿದ್ರೆ. ಅಲ್ಲೂ ಕೂಡ ಕೆಲಸ ಮಾಡೋಕ್ ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಸ್ವಲ್ಪ ದಿನ ಕಡಿಮೆ ಮತ್ತೆ ಬಸರೂರಲ್ಲೂ ಎಸ್ಎಲ್ಆರ್ಎಂ ಘಟಕದಲ್ಲಿ ಕೆಲಸ ಮಾಡೋ ಕಳಿಸಿದ್ರು. ಅದಾದ್ಮೇಲೆ 2019 ನಮ್ಮ ಪಂಚಾಯತ್ಲ್ಲಿ ಒಂದು ಸಣ್ಣ ರೂಮ್ ಇತ್ತು, ಆ ಜಾಗದಲ್ಲೇ ಘಟಕ ಪ್ರಾರಂಭಿಸಿದ್ರು. ಪ್ರಾರಂಭಿಸಿದಾಗ ಅಲ್ಲಿ ನಾನು ಮತ್ತೆ ಇನ್ನೊಂದು ಹುಡುಗ ಇದ್ರೆ, ಇಬ್ರೆ ಅಲ್ಲಿ ಕೆಲಸ ಮಾಡ್ತಾ ಇತ್ತು, ಖಾಲಿ ಪೇಟೆ ಕಸ ಮಾತ್ರ ತೆಗೀತಾ ಇತ್ತು. ಅದ್ರ ಮಧ್ಯೆ ಕೆಲವು ಶಾಲೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಚ್ಛಮೇವ ಜಯತೆ ಯೋಜನೆ ಅಡಿಯಲ್ಲಿ ಕೆಲವು ಶಾಲೆಗಳಿಗೆ ಅಂದ್ರೆ ನನ್ನ ಗ್ರಾಮದ ಶಾಲೆಗಳಿಗೆ ಮಾಹಿತಿ ನೀಡ್ತಾ ಇದ್ದೆ. ಪ್ಲಾಸ್ಟಿಕ್ ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ಎಲ್ಲ ಮಕ್ಕಳಿಗೂ ಅದ್ರ ಬಗ್ಗೆ ತರಬೇತಿ ನೀಡ್ತಾ ಇದ್ದೆ. ಈ ತರಬೇತಿ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆ ಕೆಲವು ಸ್ವಸಹಾಯ ಸಂಘಕ್ಕೆ ಮಾಹಿತಿಗಳನ್ನು ನೀಡಿಕೊತಿದ್ದೆ. ಈ ತರಬೇತಿಯಿಂದ ನಂಗೆ ತುಂಬಾ ಖುಷಿ ಆತಿತ್ತು. ಎಂತಕ್ಕಂತ ಹೇಳ್ರೆ, ನನ್ನ ಕೆಲ್ಸಕ್ಕೊಂದು ಅಡ್ವರ್ಟೈಸ್ಮೆಂಟ್ ಅಂತಾರಲ್ಲ ಆ ತರ, ಇದೊಂದು ಸಿಕ್ಕಕ್ ಹೋಯ್ ನಂಗೆ ಒಳ್ಳೆ ಆಯ್ತು. ಅವರಿಗೆಲ್ಲ ಹೋ ಮನೆಗೆ ಬಂದು ಪ್ಲಾಸ್ಟಿಕ್ ತಕ್ಕ ಹೋತ್ರಿಯ ಅಡ್ಡಿಲ್ಲ, ನಂಗೂ ನಮಗೂ ಒಂದು ಬ್ಯಾಗ್ ಕೊಡಿ, ನಮ್ಮ ಮನೆಗೂ ಒಂದು ಬ್ಯಾಗ್ ಕೊಡಿ ಅಂತ ಹೇಳಿ. ಕೆಲವರೊಂದಿಬ್ರು ಹಾಂಗೆ ಅತಿ ಇದ್ರಲ್ಲಿ ಇರ್ತಾರೆ ಒಬ್ರೊಬ್ರೆ, ಅವ್ರು ಹೇಳುದ ನಮ್ಗೆಂತಕ್ಕೆ, ನಿಮ್ಗೆ ದುಡ್ಡು ಕೊಟ್ಟು ಕಸ ಕೊಡು, ನಮ್ಗೇನ್ ಮಂಡಿ ಪೆಟ್ಟ, ನಾವು ಅದನ್ನ ಎಲ್ಲಾರು ಮೀವರಿ ಒಲಿಗೋ ಎಲ್ಲಾರು ಹಾಕಿ ಸುಟ್ಟಾಕತ್ತ, ನಮ್ಮನೆ ಬಪ್ಪದ್ ಬೇಡ, ನೀವು ಬೇಕಾದ್ರೆ ಅಲ್ಲಿಗೆಲ್ಲ ಕೊಡಿ ಅಂತ. ಕಡಿಕವ್ರು ತಕೊಯ್ ಎಂತ ಮಾಡು, ತಕೊಂಡ್ ಅಪ್ಪದ ಹೊಳಿ ತೋಡಿ ತಕೊಯ್ ಹೊತ್ತಾಕಿ ಬಪ್ಪದ್, ಇಲ್ಲ ಬೇರೆ ಯಾರ್ದು ಜಾಗ ಐತೆ ತಕೊಂಡ್ ಅಲ್ಲಿ ತಕ ಹೊತ್ತಾಕ್ತಾರೆ. ಅದಾರು ಒಡ್ಡಿಲ್ಲ, ನಾವು ಅವ್ರ ಮನೆ ಬಾಗ್ಲಿ ತಕೊಂಡ್ ಹೋಗಿ ಕಸ ತಪ್ಪಕೋರ್ ನಮ್ ಕಸ ಕೊಡುದಿಲ್ಲ. ಆದ್ರೂ ಅದ್ರಲ್ಲೂ ಕೆಲವರೆಲ್ಲ ಹಳಿಯವರು ತುಂಬಾ ಜನ ನಂಗೆ ಸಹಕಾರ ನೀಡ್ತಾ ಇದ್ರು. ಅವ್ರ ಮನೆ ಬಗ್ಲಿ ಹಾದ್ ಕೂಡಲೇ ನಮ್ಗೆ ಕಸ ಕೊಡೋದು ಅದೆಲ್ಲ ಮಾಡ್ತಿದ್ರು. ಇದ್ದಕಂಡು ಮತ್ತು ನಂಗೆ ತುಂಬಾ ಖುಷಿ ಆತಿತ್ತು. ನನ್ನ ಕೆಲ್ಸಕ್ಕೊಂದು ಒಳ್ಳೆ ದಾರಿ ಸಿಕ್ಕತ್ ಅನ್ಕೊಂಡಿದ್ದೆ. ಆದ್ರೂ ಒಳ್ಳೆ ದಾರಿಯೇ ಸಿಕ್ತು ಕಡಿಕೆ. ಹೀಗೆ ಸುಮಾರು ವರ್ಷ ಇದೇ ಇದ್ರಲ್ಲೇ ಕೆಲಸ ಮಾಡ್ಕಂತ ಹೇಳಿ ಮತ್ತು ಆಸೆ ಆಯ್ತು. ನಮ್ಗೆ ಜಿಲ್ಲಾ ಪಂಚಾಯತ್ ತರಬೇತಿ ನೀಡ್ತಾ ಇದ್ರು. ಆ ತರಬೇತಿ ನೀಡೋದ್ರಿಂದ ನಮ್ಗೆ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ರು ಎಸ್ಆರ್ಎಂ ತರಬೇತಿ ನಮ್ಗೆ ತಾಳ್ಮೆ, ಸಹನೆ, ಶಿಸ್ತು, ನಾವ್ ಯಾರ ಜೊತೆ ಹೆಂಗ್ ಮಾತಾಡಕ್, ಹೆಸರು ನಮ್ಗೆ ಹೆಂಗ್ ನಡ್ಸ್ಕೊಂಡ್ ಹಾಕೋದು, ಅದ್ರಿಂದ ಏನ್ ಲಾಭ ಸಿಗುತ್ತ, ಅದನ್ನ ಯಾವ ರೀತಿ ನಾವು ಹೆಚ್ಚು ಲಾಭ ತರೋದು, ಇದೆಲ್ಲವೂ ನಮ್ಗೆ ಉಡುಪಿ ಜಿಲ್ಲಾ ಪಂಚಾಯತ್ ಅಲ್ಲಿ ನಮ್ಗೆ ಹೆಚ್ಚು ತರಬೇತಿ ನೀಡ್ತಿದ್ರು. ಇದ್ರಲ್ಲಿ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. 2020-21 ಜಿಲ್ಲಾ ಪಂಚಾಯತ್ ಆದೇಶದಂತೆ ನನ್ನ ಜೀವನದ ಅತಿ ದೊಡ್ಡ ಘಟ್ಟ ಅದೆಂತಂದ್ರೆ ನಾನು ಮಹಿಳಾ ವಾಹನ ಚಾಲಕಿ ಕೆಲಸ ಮಾಡ್ತಾ ಇರೋದು. ಅದು ಉಡುಪಿ ಜಿಲ್ಲೆಗೆ ಪ್ರಥಮ ಮಹಿಳೆ ಕೆಲಸ ಮಾಡ್ತಾ ಇಬ್ಬುದು ನಂಗಂತೂ ತುಂಬಾ ಖುಷಿ ಕೊಟ್ಟಿತ್ತು ಈ ಕೆಲಸ. ಈ ಕೆಲಸದಿಂದ ಮಹಿಳಾ ದಿನಾಚರಣೆ 2022-23 ಅತ್ಯುತ್ತಮ ಮಹಿಳಾ ವಾಹನ ಚಾಲಕಿಯಾಗಿ ಅವಾರ್ಡ್ ಕೊಟ್ರು. ಅದಂತೂ ನನ್ನ ಕನಸು ನನಸಾದ ದಿವಸ, ಅಲ್ಲಿಂದ ಶುರುವಾಯ್ತು ಕಾಣಿ ನನ್ನ ಅದೃಷ್ಟ ದಿನ. ಎಲ್ಲ ಹಲವು ಸಂಘ ಸಂಸ್ಥೆಗಳು ನನ್ನ ಗುರುತಿಸಕ್ ಶುರು ಮಾಡ್ರೆ, ಗುರುತಿಸಕ್ ಶುರು ಮಾಡದ್ದೆ ಸೈ ಸುಮ್ಮನೆ ಇಪ್ಪುಕತ್ತ, ನಂದ ಹೆಸಲ ನಮ್ಮ ಕೆಲಸ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸ್ರೆ. ಇದಕ್ಕೆಲ್ಲ ಸಹಕಾರ ನೀಡಿದ ನನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತೆ ಸರ್ವ ಸದಸ್ಯರು ಹಾಗೂ ನನ್ನ ಕುಟುಂಬದವರು ಇವರೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು.
2: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನ ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನ್ನರಾಗಿ ನೀವೂ ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಗಳನ್ನ ಕೊಡಬಹುದಾಗಿದೆ.
1: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಅಂತ ಅನ್ಸುತ್ತೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸಿಬೇಡಿ, ಅಲ್ಲಿ ಬಾಳೆಹಣ್ಣು ಸಿಪ್ಪೆ ನೆಸಿಬೇಡಿ, ಡಸ್ಟ್ಬಿನ್ ನಲ್ಲಿ ಹಾಕಿ ಎಂದು ಕಲಿಸ್ತೀವಿ. ಆಗ ಮಕ್ಕಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತವೆ.
2: ಸ್ವಚ್ಛಿಕಾ, ನೀನು ಹೇಳಿದ್ದು ಕೂಡ ಸರಿನೆ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕೊಳಕು ಕಂಡಿತೆಂದರೆ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ಪ್ರಯತ್ನಿಸುತ್ತೇನೆ.
1: ನೀನು ಹಳ್ಳಿ ಶಾಲೆಯಲ್ಲಿ ಕಲ್ತಿದ್ದೀಯಾ?
2: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡ್ತಾ ಇದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನ ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
1: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
2: ಅದು ಸರಿ ಸ್ವಚ್ಛಿಕಾ, ಈ ಸಮುದಾಯ ನೇತೃತ್ವದ ಉಪಕ್ರಮ ಅಂದ್ರೇನು?
1: ತಗೊಳಪ್ಪ, ರಾತ್ರಿಡೀ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ಸೀತೆ ರಾಮಂಗೆ ಎಂತ ಸಂಬಂಧ ಆಗ್ಬೇಕಂತ ಕೇಳ್ದಂಗಾಯ್ತು.
2: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತಾಡ್ತಾ ಇರ್ತೀಯೋ ಅಥವಾ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸ್ತೀಯೋ?
1: ಓ ಅಣ್ಣ, ಇದು ಯಾವ ರಾಕೆಟ್ ಸೈನ್ಸ್ ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರ್ತಾರೆ, ತಾವೇ ಪರಿಶ್ರಮ ಪಡ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡ್ತಾರೆ.
2: ಓಹೋ, ನೀನು ಹೇಳೋ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸ್ತಾರೆ, ಸರಿನಾ?
1: ಹೌದಪ್ಪ ಅಣ್ಣ, ಅವಾಗಿಂದ ನಾನೇನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಾ? ಇದರಲ್ಲಿ ನಮ್ ಸರ್ಕಾರ ಸಮುದಾಯದ ಸಹಕಾರನೂ ಇರ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆ ಹೊರತು ಅದು ಆದೇಶ ಕೊಡಲ್ಲ.
2: ಅಂದ್ರೆ ನೀ ಹೇಳೋ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ನಿಂತಿದೆ ಅಲ್ವಾ?
1: ಹಾಗ್ ನೋಡಿದ್ರೆ ನೀನ್ ದೊಡ್ಡ ಬುದ್ಧಿವಂತನ ತರ ಕಾಣಿಸ್ತೀಯ ನೋಡು, ಆದ್ರೆ ಈಗ ನಿನಗೆ ಸರಿಯಾದ ಬುದ್ಧಿ ಬಂತು. ಹೌದು, ನೀನ್ ಸರಿಯಾಗಿ ತಿಳ್ಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
2: ಆದ್ರೆ ಸ್ವಚ್ಛಿಕಾ, ಈ ಸಮುದಾಯ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡ್ತದೆ? ಅಂದ್ರೆ ಏನಾದ್ರೂ ಪದ್ಧತಿ ಅಂತ ಇರಬೇಕಲ್ವಾ?
1: ಅಲ್ಲೋ ಅಣ್ಣ, ನೀ ಬುದ್ಧು ಇದೆಯಾ? ನೋಡಿಲಿ, ಗ್ರಾಮ ಮಟ್ಟದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತದೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
2: ಆಯ್ತು ಬಿಡು, ಈಗ ತಿಳಿಯಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರ್ತಾರೆ.
1: ಸರಿಯಾಗಿ ಹೇಳಿದೆ ನೋಡು ಸುಜಲ್, ಈಗ ನಿನ್ ಬುದ್ಧಿ ದೀಪ ಹತ್ತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತಹ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತೆ.
2: ಆಯ್ತು ಹೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಡ ನಾಟಕದಲ್ಲಿ ಪಾತ್ರ ವಹಿಸಿದ್ದ ಕಿರಣಕ್ಕನೂ ಸಹ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
1: ಓಹೋಹೋ, ಎಲ್ಲ ತಿಳಿತೇಳು, ಹೀಗಾಗೆ ನಿಂಗಿಷ್ಟೆಲ್ಲ ತಿಳಿದಿದ್ದು.

0: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
1: ಹಾಗಿದ್ರೆ ಯಾವ್ದಾದ್ರೂ ಒಳ್ಳೆ ಸ್ಲೋಗನ್ಗಳು ಬಂದಿದಾವ?
0: ಬಂದಿದಾವೆ ಸ್ವಚ್ಛಿಕಾ. ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನ ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನೂ ಕೂಡ ಕೊಡ್ತಾ ಇದ್ದೇವೆ. ಬಾ, ಸ್ಲೋಗನ್ಗಳನ್ನ ಒಂದ್ಸಲ ಕೇಳ್ಕೊಂಡು ಬರೋಣ.
2: ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಭೂಮಿ, ಶುದ್ಧ ಜಗತ್ತು, ಇದು ನಮ್ಮೆಲ್ಲರ ಹಕ್ಕು.
3: ಶುದ್ಧ ಕುಡಿಯುವ ನೀರು, ಸ್ವಚ್ಛವಾಗಿರುವ ಊರು, ಇದು ಸುಜಲ ಸ್ವಚ್ಛ ಭಾರತದ ತಾಯಿ ಬೇರು.
4: ನಿತ್ಯ ಸ್ವಚ್ಛ ನಾಡಿದು, ನಿತ್ಯ ಶುದ್ಧ ಬೀಡಿದು, ನಿತ್ಯಾನುಪಮವಾಗಿರುವುದು ನಮ್ಮ ಭಾರತ.
0: ಕೇಳಿದ್ಯಲ್ಲ ಸ್ಲೋಗನ್. ಇದರಲ್ಲಿ ವಿಜೇತರಾದವರ ಹೆಸರು ಅನುಪ ಉರಾಳ, ಸುದೀಕ್ಷಾ ಸಾಲಿಗ್ರಾಮ ಮತ್ತು ಸಮೀಕ್ಷಾ.
1: ವಾವ್, ಒಳ್ಳೆ ಸ್ಲೋಗನ್ಗಳನ್ನ ಬರ್ದ್ ಕಳಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳ್ಕೊಳ್ತೇವೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು, ಧನ್ಯವಾದ.
0: ಆರ್ ಓಗಳ ಬಳಕೆ ಎಲ್ಲ ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿಬಿಟ್ಟಿವೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗ್ತದೆ. ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ ಓಗಳನ್ನ ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಅದು ಮುಖ್ಯವೂ ಅಲ್ಲ. ಆದರೆ ಆರ್ ಓದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು, ಇದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
1: ಶ್ರೋತೃಗಳೇ, ಆರ್ ಓದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದುಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ. ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ: ಆರ್ಓದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
0: ನಿಮ್ಮ ಉತ್ತರವನ್ನ ರೇಡಿಯೋ ಕುಂದಾಪುರದ ಈ ಸಂಖ್ಯೆಗೆ 5 ದಿನದ ಒಳಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಮೊಬೈಲ್ ಸಂಖ್ಯೆ 8073829233. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8073829233. ಸರಿಯಾದ ಉತ್ತರಕ್ಕೆ ಬಹುಮಾನವೂ ಕೂಡ ಇದೆ. ನಾವಿನ್ನು ಹೊರಡುವ ಸಮಯವಾಯಿತು. ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ, ಈ ಕಾರ್ಯಕ್ರಮದ ಎರಡನೆಯ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ, ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
1: ಹರ್ ಘರ್ ಜಲ್ ಯೋಜನೆಯ ಪ್ರಗತಿ, ಈ ವಿಷಯ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸವಿವರ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
0: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ ಹಾಗೂ ಜಲ ಅರ್ಪಣೆ ದಿವಸಗಳನ್ನ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನ ಹೊತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತು ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಜಲ್ ಜೀವನ್ ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
1: ಹೋಗ್ತಾ ಹೋಗ್ತಾ ನಾನ್ ಹೇಳೋದೇನಂದ್ರೆ, ನಿಮ್ಮ ಗ್ರಾಮದ ಶೌಚಾಲಯಗಳಲ್ಲಿ ಶುಚಿತ್ವವನ್ನ ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ, ಸುಂದರ ಭಾರತವನ್ನಾಗಿ ಮಾಡಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಹೀಗೆ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಭಂಡಾರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇನ್ನು ಸ್ವಚ್ಛಿಕಾ ಹಾಗೂ ಸುಜಲ್ಗೆ ಹೊರಡಲು ಅನುಮತಿ ಕೊಡಿ. ನಮಸ್ಕಾರ.
5: ಪ್ರಿಯ ಕೇಳುಗ್ರ, ಕೇಳಿದ್ರಲ್ಲ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆಯ ಎರಡನೆಯ ಸಂಚಿಕೆಯನ್ನ. ಇದರಲ್ಲಿ ಧ್ವನಿಗಳಾಗಿ ಭಾಗವಹಿಸಿದವರು ಸುಜಲ್ ಕುಮಾರ್ ಆಗಿ ಅನಂತ ಕೃಷ್ಣ ನೌಡ, ಸ್ವಚ್ಛಿಕಾ ಆಗಿ ಧೃತಿ ಬಿ ಗೌಡ, ದೂಷಿಕಾ ಆಗಿ ಜ್ಯೋತಿ ಸಾಲಿಗ್ರಾಮ, ಸೂತ್ರಧಾರರಾಗಿ ಮಿಥುನ್ ತೆಕ್ಕಟ್ಟೆ, ಸಿಂಚನಾ ತೆಕ್ಕಟ್ಟೆ, ಶೋಭಿತಾ, ದೀಪಿಕಾ ಮತ್ತು ರಾಹುಲ್. ಮುಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು. ಹಾಗೆಯೇ ರೇಡಿಯೋ ಕುಂದಾಪುರ ನಂಬರ್ಗೆ 8073829233 233 ವಾಟ್ಸ್ಆಪ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಮತ್ತೆ ಸಿಗ್ತೀವಿ, ಕೇಂತಾ ಇರಿ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆ.

0: ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದೆ, ಎಂತದೇ ವಸ್ತು ಇದ್ರು ಪೇಪರ್ನ ತೆಗ್ದ ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ, ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ, ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವು ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡು ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರಿತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರು ಈಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ, ಇನ್ನೂ ಬಾರಿ ಮಂದಿ ಇದ್ರ ಪಪ್ಪು ಕಾಯಿಲ್ಲ ಅಷ್ಟೇ. ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
0: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್ತು, ನಾಲ್ಕು ವೇದಗಳನ್ನ ಕೇಳಿತ್ತ, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
1: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಅಷ್ಟು ಸೇರಿಸೋದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರ್ ಅಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರಂತ ಒಂದು ಮಾಡ್ಕೊಂಡು ಐದು ಜನ ಸೇರಿ
0: ಕ್ವಾಟದ ಬದಿ ಓಣಿ ಗೆಳೆಯರ
1: ಕ್ವಾಟದಲ್ಲಿ ಇವತ್ತು ವರುಣತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದ ಓಣಿ ಗೆಳೆಯರ್ ಅಂತ ಇದ್ದದ ಅವಾಗ ಅವರು 97, 94, 95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಳು ಐದಾರು ಜನ ಹುಡುಗರು ಇದ್ದೀರಿ. ಅವಾಗ ಏನ್ ಮಾಡಿದ್ರು ಇವರು, ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಒಂದು 5 ಜನ ಯುವಕರ ತಂಡ ಸೇರಿ ಈ ಸುರೇಶ್ ಗಾಣಿಗರಂತ ಒಬ್ಬ ಸಾರಥಾರ್ಥದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟರು ಪಂಚವರ್ಣಕ್ಕೆ.
0: ಒಳ್ಳೆ ಯೋಚನೆ.
1: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ನಾವು ಶುರು ಮಾಡ್ತೀವಿ.
0: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತು ಈಗ?
1: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನು ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದೇನೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
0: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
1: ಎಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನೋ.
0: ಆ ಸಣ್ಣ ಏಜಿಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡ್ಮಕ್ಳು ಒಟ್ಟಿಗೆ ಸೇರೋದ ಹಾಪ್ಗುಸ್ ಮಾರ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ಹಾಪೋದ್ ಬಿಟ್ರೆ ಬೇರೆಂತರ ಮಾಡ್ಕೊನೋ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡ್ಗಳ 20 ವರ್ಷಕ್ಕ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದೊಂದು ಯೋಚನೆ.
1: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಕೋಟಾ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ ಸಮ ಹೋಗಿ ಬಂದ ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟಾ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನಾವು ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು. ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನ್ ಮಾಡ್ತಿದ್ದೇವೆ, ಅವಾಗ ಹಬ್ಬ ಟೈಪ್ ಒಂದು ಯಕ್ಷಗಾನ ಮಾಡುವಂತದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂತ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನು ಮಾಡ್ತಾ ಇರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡ್ಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡ್ಬೋದು. ಅವಾಗೆಲ್ಲ ನಾವು ಸಣ್ಣದಾಗಿ ಇರ್ಬೇಕಾದ್ರೆ ಏನೋ ಕೆಲಸ ಮಾಡ್ಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ತೋಡ್ ಬದಿ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋದು. ಅದೇ ಸಮಾಜ ಸೇವೆ ನಾವು ಏನ್ ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ. ಇವತ್ತು ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದಾವೆ. ಅವ್ರ ಎಲ್ರಿಗೂ ಒಂದೇ ಮನಸ್ಸು ಏನಂದ್ರೆ, ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರಿ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ

0: ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು.
1: ನೀವಾಗ್ಲಿಕ್ಕೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ್ ಆಸಕ್ತಿ ಇಲ್ಲ?
0: ನಮಗ್ ಆಸಕ್ತಿ ಅನ್ನೋದ್ರಿಗಿಂತ ಬಡತನ. ಹಿಂದೆ ಇದ ನಾವು ಆಸಾಡಿ ಒಟ್ಟನ್ನೋದು ಒಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ಮಾಡು ಅಂತದಕ್ಕೆಲ್ಲ ನಮ್ಮನೆ ಇಡ್ಲಿಯೋ ದ್ವಾಸಿಯೋ ಇಂತ ಕಾಯಿ ಇಂತ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು ಇವತ್ತು. ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ ಮನೆ ಕೆಲಸ ಮಾಡ್ಕೊಂಡಿದ್ದೆವು. ಆ ಕೆಲಸ ಮಾಡಿ ನೋಡಿದ್ವು ಇವತ್ತೇನೋ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡೋ ಶುರು ಮಾಡ್ತೇವೆ. ಅದು ಯೋಚನೆ ಮಾಡ್ತೇವೆ. ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು.
1: ಅದು ನೀವು ಕನ್ನಡ ರಾಜ್ಯೋತ್ಸವ ಎಂತ ಮಾಡ್ಕೊಳ್ತದೆ?
0: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ. ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ, ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ. ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಅಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬಳಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲಿ ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅಂದ ನನ್ನ ಮನಸ್ಸಿನಲ್ಲಿರು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಳ ಅಂತ ಹೆಸರು ಹಾಕೊಂಡು ಓಡಾಡದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲಿ. ನಮ್ದು ವಿಶೇಷ ಒಂದಿತ್ತು. ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಳ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆಗೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದರಲ್ಲ ಕೇಳ್ತಾರೆ, ಅದೊಂದು ನಮ್ಗೆ ಖುಷಿ. ಉಡುಪಿಯಲ್ಲಿ ಯಾವ್ದೋ ಒಂದು ಮೂಲೆ ಹೋದಾಗ ನೀವು ಪಂಚವರ್ಣದರಲ್ಲ ಅಂತ ಆ ತರ ಒಂದು ಗುರುತಿಸುವ ಒಂದು ಸಂಘಟನೆಯಾಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳನ್ನ ಹೆಸರು ಹೇಳ್ಬೇಕಾಗತ್ತೆ. ನಮ್ಮ ಸಂಘದಲ್ಲಿರುವವರು ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ದೇಶದ ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ, ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕೊರ್ಗು ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ, ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವೇನು ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಯವರೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬಹುದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ ಒಂದು 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ಅನ್ನು ನಾವು ಹೆಕ್ಕಿ ಇಟ್ಟದ್ ಏನ್ ಮಾಡ್ಬೇಕು ಅದನ್ನ, ಅದೊಂದು ನಮಗೆ
1: ದೊಡ್ಡ
0: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಾ ಅಂದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಾ ಇತ್ತು. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಭಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ ಒಂದು 10 ಚೀಲ ಬಿಯರ್ ಬಾಟ್ಲಿಗಳು, ಒಂದು 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವಿಕೃತ ಮನಸ್ಸನ್ನ ಏನ್ ಹೇಳಿದ್ರೆ ಕುಡಿದವರು ಆ ಬಾಟ್ಲ್ ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರ ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂಧಿಯಲ್ಲಿ ಇಡ್ತಾರೆ, ಮತ್ತೆ ಜರಿಕೊಟ್ಟಿ ಕಟ್ಟಿ ಅಲ್ಲೇ ಇಟ್ಟು ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರಂದ್ರೆ ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆಯವರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ, ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ 1000 ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವಾರ ನೋಡ್ಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ, ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರುವ ಕಸ ಏನ್ ಮಾಡುತ್ತೆ ಹೇಳಿ ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತದೆ ಹೇಳಿ ತೋಡಿ ಬಿಸಾಕತ್. ಆ ತೋಡಿ ಬಿಸಾಕದ ಕಸ ಎಲ್ಲಿ ಹೊತ್ತು ಹೊಳೆ ಬದಿಗಿದ್ ಗೆದ್ದಿ ನಮ್ ಗೆದ್ದಿಗೆ ಬಪ್ಪದ, ಅದನ್ನ ನಾವು ಯೋಚನೆ ಮಾಡ್ಕೊಡೋದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದ್ಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ರಿ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿಕೊಡು. ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತಾಗಿದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಂ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತದೆ. 50 ಐಟಂ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡು ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತರಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕೋ, ನೆಲಗಡಲೆ ಮುಚ್ಚಕು, ಹೆಸರು ಮುಚ್ಚಕು, ಅವಡಿ ಮುಚ್ಚಕು. ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಸಿಗ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿ ಅವ್ರು ನಾಳೆ ಬಿಸಾಕ್ತಾರ ಅಂತ ಹೇಳುದಾರ ಈ ಬಿಸಾಕ್ದಾರೆ ಹೇಳುದ. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತಿ 2 ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದ್ರದ 50% ನಮ್ ಸಲ್ಬೇಕು ಅದ್ರದ ಒಂದ್ ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು ನಮ್ಮ ಸಂಘಟನೆ. ಇವತ್ತು ನೀವು ಎಲ್ಲೇ ಕೇಳಿ ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ ಆ ಕಸ ನಾವು ಅಲ್ಲಿಯವ್ರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರಾಯ್ತು ಕಸ ಹಾಕುವವರಿಗೆ. ಅದು ಸಾರ್ವಜನಿಕರು ನಂದೊಂದು ವಿನಂತಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ. ಹಸಿ ಕಸವನ್ನು ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯರಿರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರ್ಬೋದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು, 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡು ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡುದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಜನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕೊಂಡ್ವಿ. ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋ ನಮ್ದೊಂದು ಹೆಬ್ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮಲ್ಲೊಬ್ರು ಕಲಾವತಿ ಅಶೋಕ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಲೇಡಿ ಇದ್ದಿದ್ರು, ಅವ್ರನ್ನ ಹೋಗಿ ಮಾತಾಡಿಸ್ತು, ಮೇಡಮ್ ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದ್ರೆ ಅವರು ನಿಮ್ಮ ಸಂಘಕ್ಕೆ ನಾನು ಯಾವತ್ತ ಬರ್ಬೇಕಂತ ಎಣಿಸ್ಕೊಂಡಿದ್ದೆ, ಆ ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
1: ಮಹಿಳಾ ಸಂಘಟನೆ ಇದ್ದಿತ್ತ?
0: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ಮ ಜೊತೆಲೆಲ್ಲ. ನಾವು ಸಂಘದವ್ರೆ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರ ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನು ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತಿ ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಇವರೆಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳಂತ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25ನೇ ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆ ಏನಾದ್ರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದ್ರೆ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವ್ರ ಮಹಿಳೆಯವರೇ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲವನ್ನೂ ನಾನೇ ಮಾತಾಡಿದ್ರೆ ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರು ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿಯವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತಾ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
1: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರಿ, ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
0: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರ ಕಾರ್ಯದರ್ಶಿಯರಾಗಿದ್ದಾರೆ. ಯಾಕಂದ್ರೆ ಅವರು ಒಂದೆರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತಾ ಮಾತಾಡ್ಲಿ ಅವರು. ಈಗ ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ ಕೊಡ್ತಾರೆ.
1: ಕಲಾವತಿ ಅವರಿಗೆ ಕೊಡ್ತಾರೆ.
2: ನಮಸ್ತೆ.
1: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನ ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ, ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತಲ್ಲಿ ನಿಮ್ ಖುಷಿ ಆಯ್ತು, ನೀವ್ ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರು ಅಂದ್ರೆ ಮಧ್ಯ ಅವರು ಅಧಿಕಾರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ಕಾತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗಿದ ಆಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ ಒಟ್ಟಕ್ಕಲ್ಲೇಗ, ನಿಮ್ದು ಸಂಘಟನೆ ಅಂದ್ರೆ ಒಬ್ಬರಲ್ಲಲ್ಲ, ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಚನೆ ಬಂತು ನಿಮ್ಗೆ?
2: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ ಆರ್ ಎಸ್ ಎಸ್ ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನು ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
1: ಆದಾಗ್ರಿ
2: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದುವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಯಲ್ಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ ನಮ್ಮ
1: ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
2: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದು ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿಯಣ್ಣ ಪತ್ರಕರ್ತರು ನಮ್ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹ್ಯಾಂಗೆ ಅದ್ರದ್ದು ಹ್ಯಾಂಗೆ ರೂಪುರೇಷೆ ಹೆಂಗೆ ಹೆಂಗ್ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೆ ಆದ್ರೆ ನಮ್ ಪಂಚವರ್ಣ ಅಂಡರ್ ನಮ್ಗೂ ಒಂದು ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದ್ರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮ್ಗೆ ಸರಿ ಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು
1: ಹೆಂಗಸರೆಲ್ಲ ಗುರುತ.
2: ಅದೇ ನಮ್ ಬದಿ ಹೆಂಗಸರು ಅಂದ್ರೆ, ನನ್ ಸಂಜೀವಿನಿಯಲ್ಲಿ ಅಲ್ಲಿ ಅಂದ ಆಕ್ಟಿವ್ ಇರುವ 10 ಜನರು ನಾವು. ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು. ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ, ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ,
1: ಗಂಡಸರು ಸಂಘಟನೆ ಮಾಡುದು ಹೆಂಗಸರು ಸಂಘಟನೆ ಮಾಡುದು ಒಂದ್ ವ್ಯತ್ಯಾಸ ಇರುತ್ತೆ. ಗಂಡಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತ ಅಂದ್ರೆ ಅದೇ ತರ ಯೋಚನೆ ಮಾಡೋರು. ಆವ ಹೇಳದ ಇವಂಗ ಅಡ್ಡಿಲ್ಲ ಅಂಬಾಗಿರುತ್ತ. ಈ ಹೆಂಗಸರು ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತೆ. ಅವಳು ಬೇಕನ್ನಳೇ ಹೇಳ್ದಾಳ, ಅವಳ ಮೇಲೆ ಅಪ್ಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬರ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ ಮಾಡಿ.
2: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ, ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ, ಈ ಹೆಂಗಸರು ಹಂಗಲ್ಲ, ನೀವು ಹೇಳ್ದಂಗೆ ಅವಳ ಮ್ಯಾಲ ಹೋಗ್ತಲ್ಲ ಇವಳು ಕೆಳಗೆ ಹೋಗ್ತಲ್ಲ, ಮಾಡಿದ ಸರಿ ಇದ್ರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವ್ ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು, 10 ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೊಂದು ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ. ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು, ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗಾಗಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
1: 10 ಜನದಿಂದ ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
2: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
1: ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರು ಪಂಚವರ್ಣ?
3: ನಾನು ಪಂಚವರ್ಣ ಅದೇ ಇವರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘ ಅಂತಾನೆ ಮಾಡುವ ಮೇಡಮ್ ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ, ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ತರ ನಾನು ಸೇರ್ತೇನೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿ ಒಳಗಿನ ಕಪ್ಪೆ ತರ, ಎಲ್ಲೋ ಹೋದಲ್ಲ ನನ್ಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿದ್ದಾನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ದಿತ್ತು ನಾವು, ಈಗ ಹಂಗಲ್ಲ, ಈಗ 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ಪಿಸಿ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರು ಅಪ್ಪದ್ದು, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೆ ಎಂತ ಮಾಡೋ ನಂಗೆ
1: ಬೇಜಾರ್ ಅನ್ಸುತ್ತೆ.
3: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರೇ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್ ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಸ್ವಚ್ಛತಾ ಕಾರ್ಯಕ್ರಮನೇ ಇರಕ ಇಲ್ಲ, ಗಿಡ ನೋಡೋದೇ ಇದೆ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
1: ನೀವೀಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
3: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ ಯಾವ ಬದಿ ನೆಡಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕೋಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
1: ಎಲ್ಲ ಬದಿಗೂ ಗಿಡ,
3: ಎಲ್ಲ ಬದಿಗೂ ಗಿಡ
1: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ.
3: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವು ಈಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವಯಸ್ಸಕ್ಕೆ ಯೋಗ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ್ ಇದ್ರೆ, ಆ ದಿನಶಚರ್ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನೇ ಹಾಕಿ ಅದನ್ನ ಪೋಷಿಸುವಂತ ಕಾರ್ಯಕ್ರಮ ಮಾಡಿದ್ರ, ಅದು ಇನ್ನು ಖುಷಿ. ಕೆಲವರು ಅಂದ್ರೆ ಗಿಡ ನೆಟ್ತ್ರ, ನೆಡೋದವ್ರಿಗೆ ಮಾತ್ರ ಅವ್ರ ಜವಾಬ್ದಾರಿ, ಅದ್ ನಮ್ದು ಹಾಂಗ್ ನೋಡುದಿಲ್ಲ ನಾವು. ಗಿಡ ನೆಟ್ಟು ಸಹ ಅದು ಪೋಷಿಸುವ ಸಹ ಪೋಷಿಸುದು ನಾವ್ ಮಾಡತ್ತಾ, ನೆಟ್ಟ ಪ್ರಯತ್ನ ಇಲ್ಲ ಅಲ್ಲ. ಅದ್ರ ಮಟ್ಟಿಗೆ ನಮ್ ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
1: ನೀರ್ ಹಾಕುದಲ್ಲ ಅವರೇ
3: ಅವರು ಜಾಸ್ತಿ ಅಂದ್ರೆ ನಾವು ಹೋತೋ ಅದಿಲ್ಲ, ಒಂದು ವಾರ ಹೆಂಗ್ರು ಸಹ ಮಿಸ್ ಮಾಡುದಿಲ್ಲ ಅಂದ್ರೆ ಎಲ್ಲ ಹೊತ್ತನ್ನು ಹೇಳಕಾತಿಲ್ಲ, ಕೆಲವರು ಹಾಪರಲ್ಲ, ಕೆಲವರೆಲ್ಲ ಹೊತ್ತು, ಕೆಲವರು ಇದ್ ಮಾಡುತ್ತೆ, ಹೆಲ್ಪ್ ಮಾಡ್ತೇನೆ.
1: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
3: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವರು ಏನಿದ್ರು ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೆ ಅವ್ರಲ್ಲ, ಅವ್ರು ಹೇಳಿದ ನಾವು ಮಾಡೋದು ನಮ್ದು ಕರ್ತವ್ಯ.
1: ನೀವು ಮಾತೃ ಸಂಸ್ಥೆ ಅಂದ್ರೆ ನಾನು ಹೇಳ್ತೀನಿ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
3: ಹೌದು, ಹಂಗೆ ಅವ್ರದ್ ಮೀರಿ ನಾವೆಂತ ಇದ್ ಮಾಡುದಿಲ್ಲ, ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೇ ಅವರಿಂದ ಅಂತ ಹೇಳಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ ಅದು. ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡುದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೆ ಅದನ್ನ ಆಯ್ತಂತಾಳೆ ಇದ್ ಮಾಡ್ಕೊಂಡು ಬಂದಿತ್ತು.
1: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣ್ಣೂರು, ನೀವು ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡುದಿತ್ತಲ್ಲ, ಮಹಿಳಾ ಮಂಡಲ ಮಾಡುದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
4: ಒಪ್ಪಿಗೆ ಅಂದ್ರೆ ನಾನು ಆ ಟೈಮಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದು, ಅದ್ರ ಮೇಲೆ ನಾ ಸೇರದ್ದು. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೆ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು, ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು, ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆತಿತ್ತು ಅಂತ ಹೇಳಿ ದೂರಿಂದ ಕಣ್ಕ ಬರ್ತಿದ್ದೆ. ನಾನು ಮರ ಎದ್ದೊಳದು ಅದ್ರಡಿ ಕೂತ್ಕೊಂಡು ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರದ ಇದು ಹಾಕೋದು ಕಾರ್ಯಕ್ರಮ ಲತ ಹೋಟ್ಲ ನೀತ್ ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರದ ಒಂದು ಸಂಸ್ಥೆ, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆತ ಇರುತ್ತೆ. ಅದ್ರದ್ದು ಅಂದ್ರೆ ಒಂದ್ಸಲ ನಾನು ಪ್ಯಾರಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆ ಕರ್ಕ ಬರೋದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡೆ ಹಾದೆ. ಕಡೆ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದ್ 7 ಗಂಟೆ ನಂತರ. ಅಷ್ಟೊತ್ತಿಗೆ ಅದಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು ಅವ್ರು ಮತ್ತೆ ರವೀಂದ್ರ ಕೋಟ ಅವ್ರು ಅಲ್ಲಿ ಆಮ್ಲೆಟ್ ತಿಂಬತ್ತರು ಒಂದ್ ಕ್ಯಾಂಟೀನ್ ಮುಂಡಕ್ಕೆ ಉಪ್ಕರಿಯೋ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹೋಗ್ತಿದ್ದೆ. ಹೋದಲ್ಲಿ ಹೀಗೆ ಗುರ್ತಾ ಅಜಿತ್ ಮುಂಚಿಂದ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮದಲ್ಲ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು ಮಾರ, ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲೆಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿಯಲ್ಲಿ ಸಿಕ್ಕೋದು, ಆ ಬೀಡ ಅಂಗಡಿಯಲ್ಲಿ ಸಿಕ್ಕೋದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ ಈ ರವಿಣ್ಣು ಹೇಳ್ರು, ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಾನ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಆದ್ರೂ ನಮ್ಗೆ ಅಂತ ಕೆಲ್ಸ ಎಲ್ಲ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಮನೆ ಇತ್ತು, ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದಪ್ಪದ ಗಿಡ ಎಗಲ್ ಕಟ್ಟಾಪದ ಈಗಿದೆಲ್ಲ ಆತಿತ್ತು. ಅದನ್ ಕಂಡ ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತು. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ, ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿ ಬಂತ. ಕಡಿಗೆ ಒಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡುದಲ್ಲಿ, ಸ್ವಚ್ಛತೆ ಇದೆಯಲ್ಲಿ, ಪ್ರತಿಯೊಂದು ಕೆಲಸ ಮಾಡ್ ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಾ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರೂ, ನಮ್ಗೆ ಆಗಲ್ಲ ಬೇಗ ಅರ್ಧ ಗಂಟೆ ಮತ್ತು ಬೇಗ ಎಚ್ಚರಿಕೆ ಇವ್ರಿವತ್ತೆ ಮಾತ್ರ ಮನೆ ಮನೆ ಹೆಂಡತಿ ಹೇಳ್ದಿತ್ತು ಆದಿತ್ಯವಾರ ಕಡಿಕಾಮತಿ.
1: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
4: ಹೆಂಡತಿ ಸಪೋರ್ಟ್ ಇದ್ದಿತ್ತು ಮನೆ ಅಪ್ಪ ಅಮ್ಮನ್ ಬಿಡಿ, ಇವ್ ಎಲ್ಲ ಆತ್ಮ ಪಪ್ಪದ ಲೇಟ್ ಬೆಳಿಗ್ಗೆ ಬೇಗ ಆಗ್ತಾ ಅವ್ರಿಗೆ ಗೊತ್ತಿರುದಿಲ್ಲ ಹೆಂಡತಿ ಅನ್ಕೆ ಅಂತಿದ್ದಾಳೆ. ಹಾ ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎತ್ಕೊಂಡಿರೋ ಮಗ ಆತ್ ಅವಳಿಗೆ, ನನ್ಗೆ ಅವಳಕಿನ ಮುಂಚೆ ಎತ್ಕಂತೀನಿ ನಾನು. ಹಾ ಅಷ್ಟೊತ್ತಿಗೆ ನನ್ ಮಗಳಿದ್ದಾಳ ನಂಗೆ 9ನೇ ವರ್ಷ, ಅವಳು ನನ್ನ ಈಗ ಒಂದ್ 4-5 ತಿಂಗಳಿಂದ ಬತ್ತಿಲ್ಲ ಪಕ್ಕತ್ತ. ಮಗು ಸಣ್ಣ ಮಗು ಒಂದಿತ್ತು, ಇಬ್ರು ಬಿಟ್ಟು ಬಂದ್ರಾಗ್ಲಿ ಅಂತಂದ್ರೆ ಅವಳು ನಾನು ಬಿಟ್ಟು ಬರ್ತಿದ್ದೆ, ಅವಳು ನನ್ನ ಒಟ್ಟಿಗೆ ಸ್ವಚ್ಛತೆಗೆ ಬರ್ತಾಳ ಸಾನಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸ ಹೇಳು ಶನಿವಾರ ದಿವಸವೇ ಆದಿತ್ಯವಾರ ಹೋಗ್ದಾರ ನಾಳೆಗೆ ಬೆಳಿಗ್ಗೆ ಹೋಗ್ದಾರ ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ತಾಳಮ್ಮ ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ. ಕಡೆಗೆ ನೆನ್ಪಿಂದ ಮುಂಚೆ ಹೇಳುದು ಬೇಗ ಇದ್ರೆ ಮಾತ್ರ ಕರ್ಕೋತಿ, ಇಲ್ಲಿ ಕರ್ಕೋತಿಲ್ಲ ಅವ್ನು. ಕಡೆ ನನ್ಕಿಂತ ಮುಂಚೆ ಎತ್ಕಂತಿದ್ದಾಳೆ, ಎದ್ಕ ಅವಳು ರೆಡಿ ನನ್ನ ಒಟ್ಟಿ ಬತ್ತಿದ್ದಾಳೆ. ಅದೇ ಅವಳಿಗೂ ಸಹ ಖುಷಿ, ಕಸ ಇಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ರೆ ಮತ್ತೆ ಖುಷಿ ಅವಳಿಗೆ. ಹಾ ನೀರ ಹಂಗಾಡು ಕತ್ತಲ್ಲ ನಾ ಬತ್ತಿ ಇವತ್ತು ಸಮುದ್ರ ಬದಿ ಅಪ್ಪ ಯಾಕೆ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡತ್ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಆತೇನೆ, ಕಾರ್ ಅಲ್ಲಿ ಕರ್ಕೋ ಆತೇವ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ಒಂದು ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ವರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ್ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳೆ. ಮತ್ತೆ ನಾನು ಈಗಳು ಕಾರಂಗಿತ್ತು ಬಾಟ್ಲಿ, ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡ್ದು ಬಾಟ್ಲಿ ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ, ನಾ ಕುಡಿದ್ರೆ ಆ ಬಾಟ್ಲಿನ ಹೊರ ಬಿಸಾಡುದಿಲ್ಲ, ಕಾರಂಗೆ ಇಟ್ಕಂತದ್ದು. ಈಗಳು ಇತ್ತ ಡೋರ್ ಹಂಗ ಇವತ್ ಕಣ್ಕೊಂಡ್ ಕಾರಂಗಿತ್ತು. ನಿನ್ನೆ ಐಸ್ ಕ್ರೀಮ್ ತಿಂದದ್ದು, ಐಸ್ ಕ್ರೀಮ್ ಕವರು ಅದೇ ಇತ್ತು, ಪೇಪರ್ ಆಯ್ಲಿ ಜರಿ ಅಲ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಆಯ್ಲಿ ಯಾರು ಕರ್ಕೋತ್ ಮಕ್ಕಳ ತಿಂಡಿ ತೆಗಿಸಿ ಕೊಡ್ತಾರೆ. ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳುದಿಲ್ಲ ಮಕ್ಕಳ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡ್ಬೇಡಿ, ಅದ್ ನಮ್ ಕೈ ಕಿಸಿಯಲ್ಲೋ ಯಾಕಂದ್ರೆ ಹೈಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ ಹಾಕಿಟ್ರು ಆಗತ್ತೆ. ಇವ್ರೆ ಅಂತ ಸುಮ್ನೆ ಐಕಂತರ ಬಿಸಾಡ್ಬೇಡಿ ಏನು ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡಲಿ ಅಂದ್ರೆ ಇವ್ರ ಕೈದು ತಪ್ಪಿ ಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕೊ ಬರ್ತಿಲ್ಲ, ಖಾಲಿ ಒಂದು ಮೊಬೈಲ್ ಒಂದು ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕೊಂತಿಲ್ಲ. ಆದ್ರೂ ಮಕ್ಕಳ ಕಿಸಿ ಹಾಕೊಂಡ್ ಮಕ್ಕಳನ್ನು ಹೇಳಕ್ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತಾನೆ ಇಲ್ಲುವರಿ ಮಾಡಬಹುದು, ಅದ್ ಮಾಡುದಿಲ್ಲ.
1: ಆ ಮಕ್ಕಳ ಅದನ್ನ ಮತ್ತೆ ಫಾಲೋ ಮಾಡ್ತೇವೆ ಅಂತ ಹೇಳಿ.
4: ಮತ್ತೆ ವಿವೇಕ ಹೈಸ್ಕೂಲ್ ಅಲ್ಲಿ ನಾವು ಅಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ, ನಾವು ಎಲ್ಲ ಹೊತ್ತು ಹೊರಟಿ ಹೋಗಿ ಹೊತ್ತು. ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕ ಹೈಸ್ಕೂಲ್ ಮಕ್ಕಳು, ಆ ಮಕ್ಕಳು ನಾನು ಒಂದ್ ದಿವಸ ನಾನು ನಮ್ ರಸ್ತೆ ನಾನು ಬೈಕ್ ಅಲ್ಲಿ ಹೋಗ್ತಿದ್ದೆ, 7 ಮಕ್ಕಳು ವಿವೇಕ ಹೈಸ್ಕೂಲ್ ನಡ್ಕೊ ಕಾಟೋದಂಗ ಇಳ್ಕೊಂಡು ನಡ್ಕೊ ಹೋಗ್ತಾ ಇದ್ರು. ನಡ್ಕೋಪ್ಪ ಅವ್ರು ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋಪ್ ಮಾಡ್ತಾ ಇದ್ದೆ ಅವ್ರು ನಡ್ಕೋಪ್ಪ, ನಾ ಹಿಂದೆ ಇದ್ದೆ, ತಿಂದ್ರೆ ಅಲ್ಲಿ ತೆಗ್ಬಿಸಾಡಿ. ಅವ್ರಿಗೆ ಮುಂಚೆ ಒಂದು ವಾರ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅಂದ್ರೆ. ಆದ್ರೂ ಅದನ್ನ ಅಲ್ಲಿ ಬಿಸಾಡ್ರೆ ಕಂಡೆ ನಾ ಮುಂದ್ ಬಂದ್ ಹೇಳ್ದೆ ಎಲ್ ಬಿಸಾಡ್ದೆ ನೀ ಕುರ್ಕುರಿ ಓ ನೈಕ್ರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ ಎಲ್ ಬಿಸಾಡ್ದೆ ನಾ ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ ಬಿಸಾಡ್ಬೇಡಿ ನಿಮ್ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ ಅದ್ ಎಂತ ಬಿಸಾಡ್ದೆ ಕೇಳಿ ಇಲ್ಲ ಇನ್ ಬಿಸಾಡ್ದು ಇಲ್ಲ ಅಂದ್ರೆ ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಲಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ ಕಸ ಬಿಸಾಡಿ ದನ ಕರು ಏನಾರು ತಿಂದು ಅವ್ರ ಆರೋಗ್ಯ ಹಾಳತ್ತ ಅದನ್ ಜಾಗೃತಿ ಯಾರು ಮಾಡೋದಿಲ್ಲ ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದ್ ಊಟ ತಕ ಬಂದ್ರೆ ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಒಂದು ಊಟ ತಕ ಬಂದ್ರೆ 7 ಕೊಟ್ಟೆ ಇರತ್ತವ್ರೆ ನಮ್ಮ ಅಧ್ಯಕ್ಷರು ಹೇಳ್ದ ಮೋಹನ್ ಪೂಜಾರ್ ಹೇಳ್ದಂಗೆ 7 ಕೊಟ್ಟೆ ಇರತ್ತೆ ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ ಮಜ್ಜಿಗೆ ಬೇರೆ ಹುಳಿ ಬೇರೆ ಸಾರಿ ಬೇರೆ ಪಾಯ್ಸಕ್ ಬೇರೆ ಅಷ್ಟ ಮತ್ತ ಟೋಟಲ್ ಕಟ್ಟುದೊಂದು ಜರಿ ಇರುತ್ತೆ ಅದರಲ್ಲಿ ಅದೇ ಅದೆಲ್ಲ
1: ಫಸ್ಟ್ ಆಫ್ ಆಲ್ ಹೊಟ್ಟೆಲ್ ಇದ್ ನಾವು ತಿಂಬಕಾಗ ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರೆ ಅದನ್ನ ತಿಂಬಕ್ಕೆ
4: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು ಹೋಟ್ಲ್ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು ಅವ್ರು ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಡ್ಕಲ್ಲ ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡಲೇ ಆ ಪ್ಲಾಸ್ಟಿಕ್ ಮೆಲ್ಟ್ ಆಯ್ತು ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತದ ನಮ್ಗಾಗಿ ನಮ್ ಕೆಲವೊಂದ್ ಇದ್ರಲ್ಲಿ ಬಂದದಂದ್ರೆ ಪಂಚಾವಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು ಯಾಕಂದ್ರೆ ಯಾರಲ್ಲಿ ಓಟ್ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು ಅದು ವಿಷಯ ಎಲ್ಲ ಬಂದ ಮೇಲೆ ನಮ್ಗೆ ಗೊತ್ತಾದ್ ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ ಮನನ್ ಅಂಗಡಿ ಹೋರೆ ನಮ್ಗೆ ಶ್ರೀ ಲೋಡ್ ಅಂದ್ರೆ ಚಾ ಕೊಡಿ ಅಂದ್ರೆ ನಾವ್ ಹೇಳಿದ್ವಿ ಯಾಕಂದ್ರೆ ಹೇಳಿದ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ
0: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ ಅವ್ರು ಬಂದ್ ಬರಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ ನೀವು ಪ್ಲಾಸ್ಟಿಕ್ ಊಟ ತಗೊ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ ಅವ್ರು ಆ ಕೆಲಸನೇ ಮಾಡ್ಲಿಲ್ಲ ಒಂದು ದಿವಸ ಮಾಡಿದ್ರು ಆಮೇಲೆ ನೋಡ್ಬೇಕು ಕವರ್ ಅಲ್ಲಿ ಕಟ್ಟಿ ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ ಮೇಲೆ ಸಿಟ್ಟವ್ರಿ ನಿಂದ ಒಂದೇ ಸಹಿ ನಿಂದ ಒಂದ್ ಮನೆಗೆ ಸಹಿ ಮಾರ ನಾವು ಮತ್ತೆ ಬರ ಹಿಂಗ್ ಮಾಡುದಿಲ್ಲ ಅಂತ ಅದು ತಪ್ಪು ಅವ್ರ ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ ಸಾಗು ಜರಿ ಕೊಟ್ಟಿ ಚಟ್ನಿ ಜರಿ ಕೊಟ್ಟಿ ತೋಳದ ತಲ್ಕದ ನಡಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವು ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್ ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲೆ ಬಂದ 100-100 ಸತ್ಯ ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವ್ರು ಎಲ್ಲರೂ 27 ಜನ ಮಹಿಳೆಯರಿರ್ಬಹುದು 30-32 ಜನ ಯುವಕ ಮಂಡಲದ ಹುಡುಗರು ಇರ್ಬಹುದು ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ನೀರು ಕುಡಿಯುವುದಿಲ್ಲ ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ ಎಲ್ಲ ಅವಾಯ್ಡ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದನ್ನ ವಸ್ತುಗಳು ತಿನ್ನುವುದಿಲ್ಲ ಆದ್ರೆ ಒಂದು 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು ಹೀಗೆ 350 ವಾರ ಈ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ ಸಾಧಾರಣ ನನ್ನ ಅಂಜದ ರೆಕಾರ್ಡ್ ಅದು ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆಯ ಜೊತೆಲಿ ಇತರ ಸಂಘಟನೆ ಇರ್ಬೋದು ಮಣೂರ್ ಫ್ರೆಂಡ್ಸ್ ಇರ್ಬೋದು ಹಂದಟ್ಟು ಮಹಿಳಾ ಬಳಗ ಇರ್ಬೋದು ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮ ಅದು ಪ್ರವರ್ತಕರಾದ ಆನಂದ್ ಸಿಕ್ಕಿಂದ್ ಅವ್ರು ಅದನ್ನ ನಮ್ಮನ್ನ ಬೆನ್ತಟ್ಟಿದ್ದಾರೆ ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ ಯಾಕಂದ್ರೆ ನಮ್ಮ
1: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು ರೈತರೆಡೆ ನಮ್ಮ ನಡೆ ಅಂತ ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ ರೈತರಿಗೆ ಗೌರವ ಇಲ್ಲ ರೈತರ ಅಯ್ಯೋ ಗೆದ್ದಿಗಿಳ್ದು ಎಂತ ಬೇಸಾಯ ಮಾಡುದು ಎಂತ ಸಿಕ್ಕುತ್ತೆ ಅದ್ರಾಗೆ ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡು ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ ಇದ್ರ ಬಗ್ಗೆ ಹೇಳಿ ಸರ್
0: ಮೇಡಮ್ ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡಿಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿ ಆದವರು ನಮ್ಮ ಆನಂದ್ ಸಿಕ್ಕಂದವ್ರು ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು ಹಿಂದೆ ಹೇಳಿದ್ರು ಅವ್ರು ಒಂದು ಮಾತು ನೀವು ರೈತರ ಒಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ ಅವ್ರಿಗೆ ಆಗುವ ಆನಂದ ನೋಡಿ ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾವು ಏನ್ ಮಾಡ್ತಂದ್ರ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರ ಪ್ರತಿ ತಿಂಗಳ ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು ಯಾಕಂದ್ರೆ ನಾವು ಇವತ್ತೇನು ರೈತರನ್ನ ಗುರುತಿಸಿದ್ದೇವೆ ಆ ರೈತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ 2 ರೈತರು ಇದ್ದಾರೆ ನಮ್ಮ ಇದರಲ್ಲಿ ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರು ಹೋಗಿ ಅವರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವರಿಗೆ ರೈತರಿಗೆ ಬೇಕಾಗಿರುವ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ದಿಶಾ ದೇವಾಡಿಗ, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಯಾವಾಗಲೂ ಒಂದು ತಾಯಿ ತಂದೆ ನಾನು ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನು ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರುಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ಬರು ಜಯರಾಮ್ ಶೆಟ್ರ್ ಅಂತ ಒಬ್ಬ ಭಾಸ್ಕರ್ ಶೆಟ್ರ್, ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೇ ಕೋಟ ಒಂದೇ ಇಟ್ಕೊಳ್ಲಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ತಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ತಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ರೈತ ಅವ್ರು ಹೇಳುದು, ನೀವು ಎಂತ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಿ ಅಲ್ಲ, ನಮಗೆ ದೊಡ್ಡ ಖುಷಿ ಅಂತಾರೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮ ಒಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು, ಅದಕ್ಕೆ ನಮ್ಗೆ ದೊಡ್ಡ ಖುಷಿ.
1: ನೀವು ಮಾಡೋ ಕೆಲಸಕ್ಕೆ
0: ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ, ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. ವಿ ಆರ್ ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ರ ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರು ಅವರು ಸತ್ಯ ಕಾರ್ಯ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗೆ ಇರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ. ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ಕರ್ನಾಟಕ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಸಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥ ಆಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿ 200 ರೂಪಾಯಿದಲ್ಲ, ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣಿ, ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದರೂ ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಡ್ಕೆ ಬರ್ತಿದ್ದೇವೆ. ಒಂದು 5 ಮಕ್ಕಳಂತದ್ದು ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಆಯ್ತು, ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದು ಇರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡಿದ್ವಿ. ನಮ್ಮ ಮುಂದಿನ ಯೋಚನೆ ಏನ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂತ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನು ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲೀಸ್ಟ್ ಇದೆ. ದೊಡ್ಡಣ್ಣನಂತ ಚಿತ್ರನಟರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮ ಸಂಘ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳು ತುಂಬಾ ಇದೆ.
1: ಸುಜಾತ ಮೇಡಮ್, ನೀವು ಸಂಚಾಲಕಿ ಅಲ್ಲ?
5: ಹೌದು.
1: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
5: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದೆ. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದವರು. ಬಹಳ ಖುಷಿ ಅನ್ಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು, ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ಗೀತಾನಂದನ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1,000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಮ್ಮ ನಾವು ನೆಟ್ಟ ಗಿಡವನ್ನು ಅವರು ಪೋಷಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೆಡ್ಕೊಂಡು ಈಗ ಸುರಿಸುಮರೆಗೆ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರೊಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನ ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನ ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಿರಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರ ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಹುಟ್ಟಾಕೊಂಡು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನು ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆ ಆಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನ ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಲ್ಲಿ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನಾ ತಂಡದ ಈ ಮನೆ ಮಕ್ಕಳಿ ಪೊಕ್ಕು ಸಾಕ, ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರ, ಆಸಡಿ 1 ತಿಂಗಳಿಗೆ ಯಾವ್ದಾದ್ರು 1 ದಿನ ಇಟ್ಕೊಂಡು ಆಸಡಿ ವಡ್ರ ಮಾಡ್ತಿತ್ತ. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದು 4 ವರ್ಷ ನಾವು ಮಾಡತ್ತ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕೊಂತ ಬಂದಿದ್ದ. ಯಾಕಂದ್ರೆ ನಮ್ಮನೆಯರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಮ್ಮವರು ನಾವು ಗುರುತಿಸ್ರೆ ಹೊರಗಿನವ್ರು ಆಮೇಲೆ ಗುರುತಿಸ್ತ್ರ, ನಮ್ಮ ಪ್ರತಿಭೆ ನಾವು ಒಂದು ಮಣಿ ಹಾಕಕ್ಕಂದೇಳಿ ಉದ್ದೇಶದಾಗೆ ಈ 4 ವರ್ಷ ನಾವು ನಮ್ಮ ಸಂಘಟನೆಯರನ್ನ ನಾವು ಗುರುತಿಸ್ಕೊಂತ. ಮೊನ್ನೆ ತಾನೇ ನಿನ್ನೆ ಮುಗಿಯುತ್ತ ನಾವೊಂದು ಆಸಡಿ ವಡ್ರ ಕಾರ್ಯಕ್ರಮ, ಹಾಂಗಾಗಿ ಅದರೊಳಗೆ ನಾವು ನಮ್ಮ ರೇಡಿಯೋ ಕುಂದಾಪುರದ ಜ್ಯೋತಿ ಸಾಲಿಗ್ರಾಮದವರನ್ನ ಗುರುತಿಸ್ತೀವಿ. ಇದೇ ಫಸ್ಟ್ ಟೈಮ್ ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡಿದಾರನ್ನ ಗುರುತಿಸ್ತಾರ ಅಂತ ಹೇಳಿ. ಆಸಡಿ ವಡ್ರ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅಷ್ಟ, ನಮ್ಮ ಹಳೆಯರು ಮಾಡ್ಕೊಂಡ್ ಬಂದ ಆಹಾರ ಪದ್ಧತಿ ಕ್ರಮ ಇರ್ಬಹುದು, ಆಮೇಲೆ ನಾವು ಏನ ಹಳೆಯರು ಉಪಯೋಗಿಸ್ಕೊಂತಿದ್ದಾರೆ, ಹಳೆಯರ ಮದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದದ್ದು ಒಂದಿಷ್ಟು ಪರಿಕರಗಳು, ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲ್ ಅಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು ಎಲ್ಲರ ಮನೆಗೂ ಇತ್ತು, ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬತ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರ ಅಂತಾನೆ ಹೇಳಕ.
6: 5 ವರ್ಷದಿಂದ
5: ಪ್ರತಿ ತಿಂಗಳ ಆಸಡಿ ವಡ್ರ, ಆಸಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಾಡಿ ಓಟರ್ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ ದಿನೇಶ್ ಆಚಾರ್ಯ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಸುತ್ತಿ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಒಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೋಟದಾಗ ಒಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ್ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು. ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಸ್ಕೊಂಡ ಟ್ಯಾಂಕಾಗ ನೀರ್ ತುಂಬಸ್ಕೊಂಡ ಎಲ್ಲಾ ರಸ್ತೆ ಬದಿಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು ಎರಡ್ ಮೂರು ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ ಅದು ನಮ್ ಖುಷಿ ಅಂತಾನೆ ಹೇಳಕ. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತು. ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳದ್ ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ ನಮ್ ಸಮಯಕ್ಕೆಲ್ಲ, ಕೆಲವದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತೇಳಿ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗಿ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಳ್ಬೇಕು.
6: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ ಪಂಚವರ್ಣಕ್ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
7: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರ್ಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನ ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡನಲ್ಲಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ಬೋದು ಹೇಗಾಡಿಕು. ಹಾಗಾಡಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಹಾಗಾಡಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನಷ್ಟಿಗೆ ಬೇರೆ ಸಂಘಟನೆ ಒಳಗೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ ಒಂದ್ 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನಂಗೆ ಬ್ಯಾಡ ಮರಯ್ಯ ಅಂದೆ ಯಾರು ನಮ್ಮ ರವೀಂದ್ರ ಕೋಟ ಹೇಳುವ ಹೊತ್ತಿಗೆ. ಕಡೆಗೆ ಇಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೆ ನಮ್ ಪಂಚವರ್ಣದಂಗೆ ಇದಕ್ಕೊಂದ್ ಸೇರ್ಕೊಂಬರತ್ತೆ ಅಂದ್ರೆ ನಾನ್ ಸೇರ್ಕೊಂಡೆ. ಸೇರ್ಕೊಂಡೆ ಇವ್ರು ಕಲಾವತಿಯವ್ರ ಜೊತೆಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೊತ್ತ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಕಸಕ್ಕೂ ಕೋಪದ ಕ್ಲೀನಿಂಗ್ ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮ ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗೋತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆ ಉಳ್ದವರೆಲ್ಲ ಮನೆಗೆ ಮಾಡುವ. ಮನೆಗೆ ಮಕ್ಕಳ ಗಂಡನ ಕೈಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ತರ. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡುದು ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ರೆ ಹೋದಕ್ಕೂ ಅವ್ರು ಹೊಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೊಗಳತ್ರಲ್ಲೇ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತ ಹೇಳಿ ಖುಷಿ ಆಯ್ತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಯ್ತು. ದಿನಾಲು ಅಷ್ಟೇ ಪ್ರತಿ ಬಾರಿ, ಯಾಕಂದ್ರೆ ನಾನು ಬ್ಯುಸಿ ಇರ್ತೆ, ನಮ್ದೊಂದು ಕೆಲ ಅಂಗಡಿ ಮಾಡ್ಕೊಂಡಿರತ್ತ, ಅದು ಆದಿತ್ಯವರು ರಜೆ ಇರುದಿಲ್ಲ ನನ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಗಿ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದೊಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕೆ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೆ ಒಂದು ಸಾರ್ಥಕ ಆಗ್ತ ಅನ್ನೋದು ಒಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳ್ದಂಗೆ ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಬದತ್ತು, ನಾಳೆ ಮತ್ತೆ ಪುನಃ ಜರಿ ಕೊಟ್ಟು ಬಿಸಿ ಆಡ್ಕೊಂಡೆ ಹೋತು, ಅವರಿಂದ ನಮ್ಮ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು. ನೀವೆಲ್ಲ ಕಿಚಿಗೆ ಕಣಮ್ಮಗಂದಳಿ ನಮ್ಗೆ ಅವ್ರ ಬೇನೆ ಹೇಳೋಕತ್ತ, ಆದ್ರೆ ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡಕ್ ಬಲ್ಲ ಅದ್ರಂಗೆ ಅವ್ರನ್ನ ತಿಳ್ಕೊಂಡು ಒಂದು ಒಂಚೂರು ಅವ್ರ ಮಂಡಿಗೆ ಹಾಕೊಂಡು ಓ ಇಂಥವ್ರಂದು ಪಂಚವಾಣದವ್ರಂದ್ ಬಂದು ನಮ್ಗ ಅರಿವು ಹೇಳಿಕೆ ಹೋಯ್ರು, ಪರಿಸರ ಕಾಳಜಿ ಹೇಳಿಕೆ ಹೋಯ್ರು, ಅದ್ರ ಪ್ರಯುಕ್ತ ಅವ್ರು ನಾವೊಂಚೂರು ಕಿಸಿಗೆ ಕಾಣು ಅಪ್ಪ ತಿಂಬಕಾಗಂತಿಲ್ಲ, ಎಲ್ಲ ಮಕ್ಕಳು ತಿಂಬು ಮಕ್ಕಳು, ಹೊಟ್ಟಿ ಬೇಕು ಕಟ್ಕೊಂಡು ಶಾಲೆಗೆ ಹೋಯ್ನಿ ಮನೆ ಬನ್ನಿ ಅಂದಳಿ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ. ಅದೆಲ್ಲ ಅವ್ರ ಇಷ್ಟ, ಅವ್ರದ್ದು ವೈಯಕ್ತಿಕ, ನಾವೆಂತ ಮಾಡ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಡ್ಕೊಂಬಕಾತಿಲ್ಲ. ಹಂಗೆ ಪತಿಗೆಲ್ಲ ಮಕ್ಕಳನ್ನ ಹೇಳ್ಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದು ಎಂತ ತಿಂತರು ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ಕ. ಇಲ್ಲೆಲ್ಲೋ ಮರನ್ ಕಟ್ಟಿ ಬದೇಗೋ ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಹಾಕೋಕಾಗ ಅದಕ್ಕೆ ತೊಂದ್ರೆ ಆತ ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದೇವು. ನಾವೇನ್ ಕೆಲ್ಸ ಇಲ್ದೆ ಮಾಡೋದಲ್ಲ, ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ. ಈಗ ಬಾಕಿಯವರು ಎಲ್ಲದಕ್ಕೂ ಬಾರ್ದಿದ್ದಾರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿ ಇರ್ತಾರೇನೋ, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರ್ ಇದ್ರ ಕಾಣಿ. ಸ್ವಚ್ಛತೆಗಾಯಲಿ, ಗಿಡ ನೋಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್. ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್ ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟಂಬಡಿ ತಕ ಬಾ ಅಂತ ಹೇಳಿದ್ರೆ ಮೊನ್ನೆ ಡಬ್ಬಿ ತರಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ, ನೀನ್ ಹಿಡ್ಕೊಬಕಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋಗ್ದಾದ್ರು ನಾವೊಂದು ಗಾಡಿ ಡಿಕ್ಕಿ ಹೇಳ್ಕೊಂಡು ಡಬ್ಬಿ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನವ್ರ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರ ಆ ತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ? ಈ ಪಂಚವರ್ಣ ಸಂಘ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರು ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ. ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದು ಕುಡುದಿಲ್ಲ. ಮೊದ್ಲು ಕುಡಿತಿತ್ತು, ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆಯ್ತಂದ್ ಈಗ ಗೊತ್ತಾಯ್ತು. ಹಾಂಗ ಅಪ್ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕಂತೀನಿ ನಾನು ಪೇಪರ್. ನನ್ಗೆ ಬ್ಯಾಗೊಳಗೊಂದು ಇರುತ್ತೆ ಸ್ಟೀಲ್ ಲೋಟಿ, ಗಾಡಿಯೊಳಗ ಎಲ್ಲರೂ ಒಂದು ಇಟ್ಕೊಂಡಿರ್ತೆ. ಎಲ್ಲಿ ಮಾರು ಸ್ಟೀಲ್ ಲೋಟಿನ ಒಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ಇಟ್ಟಿಗೆ ಬಪ್ಪದ ಅಲ್ಲಿ ನೀರು ಕುಡಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವ್. ಅಷ್ಟು ನಮ್ಮನ್ನು ಚೇಂಜ್ ಮಾಡಿತ್ತು ಪಂಚವರ್ಣ. ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕಂದ್ರೆ ಒಂದು ಹೋರಾಟ ಕೊಡ್ತೈತಿ ಮೇಡಮ್, ಅಷ್ಟೇ ನಮ್ದು.
8: ಇದಪ್ಪ ಬದಲಾವಣೆ ಅಂದ್ರೆ ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ.
7: ಅದೇ ನಮ್ಗೆ ಐಕ್ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದಳ ಹೇಳಿ ಹೋರಾಟ ಕೊಡುದು.
8: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸಕ್ಕೂ ಹಾಪದೆ ಬೇಡ.
7: ಅದೇ ಕಸ ತುಂಬ ಮುಕ್ತಿ ಮಾಡೋಕೆ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯ ಆಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕೆ ಆತಕಂಬಂದಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
8: ಓಕೆ, ಈಗ ಪುಷ್ಪಾಕೆ ಹಂದಟ್ಟು ಅವರು ಕಾಣಿ ನಿಮ್ಗೆ ಅನ್ಸುತ್ತ ಎಲ್ಲ ಹೇಳ್ತಾರೆ ಹೆಣ್ಣ ನಿಂಗೆ ಅಂತ ಕೆಲ್ಸ ಇಲ್ಲ ಮನೆ ಕುಗಮ್ ಗಾತಿಲ್ಯ ಅಲ್ಲೋಯ್ ಅಂತ ಹೆಕ್ಕಿ ಹೆಕ್ಕಿ ಬರ್ತೆ ಮತ್ತೊದ್ನೇ ಹಾಕುದಲ್ದ ಇದೇ ಮಾತು ನೀವು ಕೇಂತಿರ್ತೀರಿ. ಈಗ 310 ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು. ನಿಮ್ಗೆ ಹಬ್ಬ ಇದಲ್ಲ ಅಂತ ಸಾಕು, ಫಸ್ಟ್ಗೆ ಒಂದು ಉಮೇದ್ ಇರುತ್ತೆ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬ್ಯಾಡ ಇದೆಯಾ ಅಂತ ಮನೆ ಬದಿಗೂ ಬೈತಿರ್ತಾರೆ. ಮನೆ ಬದಿ ಬದುಕಲ್ಲ ಬಿಟ್ಟು ಕಲ್ಲು ಹೊಯ್ಟಿಯಲ್ಲ ನೀನಂತ ಅದು ಹೆಣ್ಮಕ್ಳಂತೂ ಹೊಯ್ಟ್ರೆ ಮತ್ತೆ ಬೈತಾರೆ ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಂಡ್ಕಲ್ಲ ಹೆಂಗೆ ಹೆಂಗ್ ಇಟ್ಕಂತ್ರಿ?
9: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ ಫಸ್ಟ್ ಕೇಂದ್ರ ಜನ ಅದೇ ನಿಂಗ್ ಮಾಡೋಕೆಂತ ಕೆಲ್ಸ ಇಲ್ಲ ಹೇಳ ಅಂತ ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ. ನಾನು ಸ್ಟಾರ್ಟಿಂಗ್ ನಾವು ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗದ್ ಯಾರ್ದು ಪರಿಚಯ ಇಲ್ಲ ಊರಲ್ಲಿ. ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ ಆವಾಗ ನಮ್ಮ ಊರಲ್ಲಿ, ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾ ಎಂತ ಮಾಡ್ದು ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸುದ್ ಅಂತ ಹೇಳ್ರೆ ನಾವು ಒಂದು ಸಂಘಟನೆ ಮಾಡ್ಕ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಆವಾಗ ನಮ್ಮಲ್ಲಿ ಒಂದು ಬಾಯ್ಬಿಸ್ ಫ್ಯಾಕ್ಟ್ರಿ ಎಲ್ಲ ಹೆಂಗಸರು ಒಟ್ಟೆ ಹೆಂಗಸರು ಇದ್ರ ಮೇಲೆ ಗೊತ್ತಿದ್ದಲ್ಲ ಆ ಬಾಯ್ಬಿಸ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ ನಾನ್ ಹೇಳ್ದೆ ಆವಾಗ ನಿಮ್ಮನೆ ನೀರ್ ಬತ್ತಿಲ್ಯ ನಾವೆಲ್ಲ ಒಟ್ಟು ಸೇರುವ ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ ಆಗ ಅರ್ಥ ಅತ್ತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗಸರು ನಾವು ಪ್ರತಿಭಟನೆ ಇಳಿದೆ
8: ಎಲ್ಲ ಗಾರ್ಬೇಜ್ ಫ್ಯಾಕ್ಟ್ರಿ ಹಾಕ್ತಾರ
9: ಒಂದ್ 15 ಜನ. ನಾವೇನ್ ಮಾಡ್ತೀವಿ ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ ನೀವು ಒಂದು ಬನ್ನಿ ಹೊಡ್ಪ ಹಿಡ್ಕೊ ಬನ್ನಿ ಆವಾಗ ನಾವು ಪ್ರತಿಭಟನೆ ಹೋಗ್ಬ ಅಂತ. ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳ್ದೆ ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ. ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಹಿಳಾ ಬಳಗವನ್ನ ಕಡ್ತು ಅದರ ಅಧ್ಯಕ್ಷರಾದೆ ನಾನು. ಹಂದಟ್ಟು ಮಹಿಳಾ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ ಗಿಡ ವಿತರಣೆ ಕರೆದಿತ್ತು. ನಾನು ಅಧ್ಯಕ್ಷರಲ್ಲ, ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾನು ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇರ್ತಾರೆ. ಆವಾಗ ನಾನು ಸುಜಾತ ಬೈರ್ ಹತ್ರ ಕೇಳಿದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳಿದೆ ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೆ ನಂಗು ಇಷ್ಟ ಅಂತ. ಹಾ ನೀನ್ ಬಾ ಮಾರತಿ ಅಂದೇಳಿ ಹೇಳ್ರಿ. ಆವಾಗಿಂದ ಶುರುವಾದ್ದು ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ ಮಹಿಳಾ ಮಂಡಲ ಆಗ್ಬೇಕಿದ್ರೆ ಮುಂಚೆನೆ. ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾವು ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡುದು ಯಾಕೆ ಅಂತ ಹೇಳ್ರೆ ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವರ್ಣ ಯುವಕ ಮಂಡಲ ಜೊತೆಗೆ ಇದ್ದದ್ದು. ಆಗ ಏನಾಯ್ತು ಅಂತ ಹೇಳ್ರೆ ಸ್ವಚ್ಛ ಒಂದ್ಸಲ ಇವ್ರೆಲ್ಲಾದ್ರೂ ಒಂದು ಗಾಡಿ ಪೆಟ್ ಮಾಡ್ಕೊಂಡು ಕೈ ಪೆಟ್ ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ನೆಚ್ಚೆಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ,
6: ನಿಜ,
9: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ ಅಣ್ಣ ಅಂತೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ, ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳಿದ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು, ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಜನರಿಗೆ. ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನು ಬರುವಾಗ ಪುಷ್ಪಕೆ ಅಂತ ಇತ್ತು, ಇವತ್ತು ಪುಷ್ಪಕೆ ಹಂದಟ್ಟ ಅಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ಮ ಕೆಲಸ. ಇವತ್ತು ನಾಲ್ಕು ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರವೇ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದು ಬತ್ತುಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಮತ್ತು ಒಂದೊಂದ್ಸಲ ವಾಂತಿ, ಕೆಲವರು ವಾಂತಿ ಮಾಡುವಂತ,
6: ಅದನ್ನೇ ಕೇಳ್ಕೊಂತ ಇದ್ದೆ, ಯಾರ್ಯಾರೋ ಏನೇನೋ ಮಾಡಿ ಹಾಕಿ.
9: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ. ಅದನ್ನ ನಾವು ಮರಣ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ, ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದು ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿ ಅಣ್ಣ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ, ನಮ್ಗ ಅವಾಗ ವಾಂತಿ ಬರ್ತಾ. ಅದು ನಮ್ಗೊಂದು ಅಭ್ಯಾಸ ಐತಿ, ನಮ್ಗ ಅದನ್ನು ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡ್ ಹಾಕ್ರು ನಮ್ಗ ವಾಂತಿ ಬತ್ತಿಲ್ಲ, ನಮ್ಗ ಸ್ಮೆಲ್ ಬತ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
6: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
9: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು ಈಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿ ಅಣ್ಣ, ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
3: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಳದಲ್ಲ, ಅಷ್ಟೊತ್ತಿಗೆ ಸರ್ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ, ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು, ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ್ದು. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್, ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದರ್ ಅಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ ನಂಗೆ, ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಾಪದ ಕಡಿಕೆ, ಫಸ್ಟ್ ಆಸ್ಪತ್ರೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
6: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
3: ಕುಟುಂಬನೇ ನಿಜವಾಗ್ಲೂ ಅದು, ಕುಟುಂಬನೇ ಒಂದು ಮುಷ್ಟಿ ಇದ್ದಂಗೆ. ನಾವು ಒಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕತ್ತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
2: ಮೇಡಮ್, ಇಷ್ಟೊತ್ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದ್ದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ, ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಹಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನ ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
6: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು, ಅಂದ್ರೆ ನೀವು ಮಾಡ್ತಿದ್ರಿ ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ, ಅದು ನಡೀತಾ ಹೋಯ್ಕ, ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದಾವೆ?
0: ಎಸ್ ಎಲ್ ಸಿ ಹೋಗುವಂತ ಮಕ್ಕಳ, ಪಿ ಯು ಸಿ ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆಲ್ಲಿರುವಂತ ಮತ್ತ ನಮ್ಮಲ್ಲಿ ಒಂದು ಮೂರ್ನಾಲ್ಕು ಜನ, ನಮ್ಮ ದಿನೇಶ್ ಆಚಾರ್ಯ ಹೇಳದಂತ ತನ್ನ ಮಗಳನ್ನ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಹೋಗಿ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದು ನಾಲ್ಕೇ ಜನ, ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಒಟ್ಟ ಪಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು ನಾಲ್ಕೈದು ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಾಡಲ್ಲ, ಮಾವುಕ್ಕಳದವರಿಗೆ ಇದೆ ಮೇಡಮ್.
6: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕೊ ಬಂದಿತ್ತ, ಅದರೊಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು, ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟೊಳ್ಳೆ ಕಾರ್ಯಕ್ರಮಗಳ ಆತ ಬಂದ. ಅದರೊಟ್ಟಿಗೆ ನಮ್ಮ ಬಪ್ಪತಿ ನಮ್ಮ ಬಂಡಾರಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತು, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತದ ಪಂಚವರ್ಣ ಓಡ್ತಾನೆ ಇರುತ್ತೆ ಅಂತ ಹೇಳ್ಕೊಂಡೆ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ, ಯಾಕಂತಿದ್ದು ಎರಡೆರಡು ಎಪಿಸೋಡ್ ಮಾಡಿ ಹಾಕಕ್ಕೆ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ, ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸು

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತು ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಾಜ್ಯ ಅಂತ ಖುಷಿ ಪಡ್ತೋ. ಎಲ್ಲ ಹಲವು ಹಲವು ಕಾರಣ, ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಘಳಿಗೆ ಈಗ ನಾವು ನೆನ್ಸ್ಕೊಂಬಕೋ ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರ್ಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮಗದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್ಯ ಅಂತ ಹೇಳ್ಕೊಂಡು, ಆ ಸ್ವರಾಜ್ಯ ಟೀಮ್ನವ್ರು ಎಂತ ಮಾಡ್ತಾರೆ ಕೇಂದ್ರೆ, ನಮ್ಮ ಊರಲ್ಲೂ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂದ ಕೂಡ ನಾವು ಓದಿರೋದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇವರನ್ನೇ. ಆದ್ರೆ ನಮ್ಮೂರಲ್ಲೂ ಕೂಡ ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ರು ಅಂತ ಹೇಳ್ಕೊಟ್ಟಿದ್ದು ಈ ಸ್ವರಾಜ್ಯ ಟೀಮ್. ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಕಳೆದೆರಡು ವರ್ಷಗಳಲ್ಲಿ ಈ ತರ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಪ್ರದೀಪ್ ಕುಮಾರ್ ಬಸ್ರೂರು ತುಂಬಾ ಮಾತಾಡಿದ್ರು. ಇದು ಕೂಡ ಹಾಗೆಯೇ, ಅವರದ್ದೇ ಈ ಸ್ವರಾಜ್ಯ ಟೀಮ್ನವರು, ಅದರ ಒಬ್ರು ಪ್ರತಿನಿಧಿ ನಮ್ಮೊಟ್ಟಿಗಿದ್ರು ಇವತ್ತು, ಅವರೊಟ್ಟಿಗೆ ನಾವು ಮಾತಾಡುವ. ಅವ್ರ ಹೆಸರು ಅನುಶ್ರೀ ಶಂಕರ್ ನಾಯ್ಕ್ ಅಂತ ಹೇಳಿ, ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಮೇ ಬಿ ಅರೌಂಡ್ ಒಂದು 18 ವರ್ಷ ಇಪ್ಪಕ್ಕೂ ಸಾಕು. ಇವರು ಸ್ವರಾಜ್ಯದ ಸದಸ್ಯೆ. ಅನುಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಹೇಗಿದ್ರು, ಹುಷಾರಿದ್ರಿಯಾ?
2: ಹುಷಾರಿದ್ದೆ.
1: ಓಕೆ, ಈಗ ಅನುಶ್ರೀ ನೀವೇ ಹೇಳಕ್ ನಂಗೆ, ನಿಮ್ಮ ಸ್ವರಾಜ್ಯದವರು ಏನ್ ಕೆಲಸ ಮಾಡ್ತ್ರಿ ಅಂತ?
2: ನಮ್ಮ ಉದ್ದೇಶ ಇಷ್ಟೇ, ಸ್ವರಾಜ್ಯ 75 ತಂಡದ ಪರವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರನ್ನ ಒಂದಿಷ್ಟು ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಆದರೆ ಇವತ್ತಿನ ಮುಗ್ಧ ಮನಸ್ಸುಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಬಂದಾಗ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಹೇಳುತ್ತಾರೆ ಹೊರತಾಗಿ ಯಾವುದೇ ಒಬ್ಬ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳುವುದಿಲ್ಲ. ಇದೊಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.
1: ಅಂದ್ರೆ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೂರವರಿಗಾರು ಗೊತ್ತಾ ಇಲ್ಲಿ ಅಂತ. ಸ್ವರಾಜ್ಯ 75 ಅಂತ ಹೇಳಿದ್ರಿ, ಅಂದ್ರೆ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಇದು ಅಂತ ಹೇಳ್ತಾರೆ, ಒಂದು ಸಂಸ್ಥೆ ಅಥವಾ ಒಂದು ಸಂಘ ಇದು. ಇದು ಸ್ವರಾಜ್ಯ 75 ಅಂತ ನೀವು ಹೆಸರು ಇಟ್ಕೊಂಡದ್ದು. ಇದ್ರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು?
2: ಇದರ ಮುಖ್ಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು, ಒಂದಿಷ್ಟು ಸದಸ್ಯರು, ಒಂದು 20-25 ಸದಸ್ಯರ ಒಂದು ತಂಡ.
1: 25 ಸದಸ್ಯರು, 20-25 ಸದಸ್ಯರು, ಎಲ್ಲ ಯುವ ಮನಸ್ಸುಗಳು.
2: ಯುವ ಮನಸ್ಸುಗಳು
1: ಅಲ್ವಾ? ನೀವೆಲ್ಲ ಹ್ಯಾಂಗ್ ಕನೆಕ್ಟ್ ಆದ್ರೆ, ಯಾಕಂದ್ರೆ ಇವತ್ತು ನೀವು ನಮ್ಮ ಶಾಸ್ತ್ರಿ ಸರ್ಕಲ್ ಅಲ್ಲೇ ಕಂಡ್ರೆ, ಕಾಲೇಜ್ ಬಿಟ್ಟಾದ್ಮೇಲೆ ಒಂದ್ ಎಲ್ಲ ಅಂಗಡಿಯಲ್ಲಿ ಒಂದಿಷ್ಟು ಮಕ್ಕಳು ಕೂಕೊಂಡಿರ್ತೋ, ಆ ಇಷ್ಟು ಮಕ್ಕಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇರುತ್ತೆ. ಆ ಎಲ್ಲ ಮೊಬೈಲ್ ಅಲ್ಲೂ ಗೇಮ್ ಆಡೋದು, ಮತ್ತೊಂದ್ ಮಾಡೋದು, ಅದರಲ್ಲೇ ಮುಳುಗಿರ್ತೋ. ಅಂತದ್ರಲ್ಲಿ ನಿಮ್ಗೆ 18-19 ವಯಸ್ಸಿಗೆ ಈ ಕಡೆ ಸೆಳೆದದ್ದು ಹೇಗೆ ಅದು?
2: ಅಂದ್ರೆ ನಾವು ಶಾಲೆ ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಹೋರಾಟಗಾರರು ಅಂತೇಳಿ ಬಂದಾಗ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನುವಂತ ಒಂದು ಸ್ವಭಾವದವ್ರು ಜಾಸ್ತಿ ಇದ್ರು. ಆಗ ನಮಗೊಂದು ಏನಂತೇಳಿ, ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರನ ಒಂದಿಷ್ಟು ಹೋರಾಟಗಾರನ ಗುರುತಿಸಬೇಕು ಅನ್ನುವಂತ ಒಂದು ಛಲ, ಅದರಿಂದಾಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಕೊಡುವಂತದ್ದಷ್ಟೇ.
1: ಅದು ನಿಮ್ಗೆ ತಟ್ಟು?
2: ಹಾ, ತಟ್ಟು ಅಂದ್ರೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರನ್ನ ಪರಿಚಯಿಸಬೇಕು ಅನ್ನುವಂತ ಉದ್ದೇಶ.
1: ಹೌದು, ಅದೇನ ಕೇಳದ್ದು, ನಮ್ಮ ಈವನ್ ಸ್ವಾತಂತ್ರ್ಯ ಹೋರಾಟ ಆತಿಪ್ಪು ಟೈಮಾಗೆ ಎಷ್ಟೋ ಜನ ಶಾಲೆ ಕಾಲೇಜಿಗೆ ಹಾತಿದ್ ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಕೊಂಡು ಆ ಚಳುವಳಿಯಲ್ಲಿ ಧುಮುಕಿದ್ರು. ಎಷ್ಟೋ ಜನ ಜೈಲುಗಳಿಗೆಲ್ಲ ಹೋಗಿ ಬಂದ್ರು. ಅಂದ್ರೆ ಅವರ ಆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮಗ್ ಸ್ವಾತಂತ್ರ್ಯ ಬೇಕಂತ ಹೋರಾಡದವರು. ಬಟ್ ಇವತ್ತು ನಮ್ಗೆ ಆ ಕಷ್ಟಗಳು ಗೊತ್ತಿಲ್ಲ. ಈ ಸ್ವಾತಂತ್ರ್ಯ

0: ನಾವೇನ್ ಅನುಭವಿಸ್ತಾ ಇದ್ದೀವಿ ಈಗ, ಇದ್ರ ಹಿಂದೆ ಎಷ್ಟು ಬಲಿದಾನಗಳಿತ್ತು ಅನ್ನೋದು ನಮ್ ಕಲ್ಪನೆ ಇಲ್ಲ. ನಾವು ಖುಷಿ ಹೆಂಗಿತ್ತ, ಆದ್ರೆ ನಿಮ್ಮಂತ ಪುಟ್ಟ ಹುಡುಗಿಗೆ ಇದು ಯಾವ ವಿಷಯದಲ್ಲಿ ಸೆಳೆದದ್ದು
1: ಅಂದ್ರೆ, ಫಸ್ಟ್ ದಿನ ಪ್ರದೀಪ್ ಕುಮಾರ್ ಬಸರವ್ರು ಕಾಲ್ ಮಾಡಿದ್ರು, ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೇವೆ, ಜಸ್ಟ್ ಬಂದು ಜಾಯ್ನ್ ಆಗಿ. ಫಸ್ಟ್ ದಿನ ಹೋದೆ, ಅವ್ರ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಬಂದು ಕೂತಂತ ಅತಿಥಿ ಅಭ್ಯಾಗತರ ಮಾತುಗಳು, ಅವರ ಕಷ್ಟ ಬಲಿದಾನಗಳನ್ನ ಹೇಳಿದಾಗ ಯಾಕೆ ನಾನು ಇದರಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಕಲ್ಪನೆ, ಅದಕ್ಕೋಸ್ಕರ ಹೋದೆ. ಆದ್ರೆ ನಾನು ಹೋಗಿ ನೋಡಿದಾಗ ಸ್ವರಾಜ್ಯ 75 ತಂಡಕ್ಕೆ ಬರ್ತಕ್ಕಂತ ಎಲ್ಲ ಅತಿಥಿಗಳು ದೊಡ್ಡವರಾದ್ರೂ ಕೂಡ ಕೇಳ್ಕೊಳ್ಳುವಂತ ಮನಸ್ಸುಗಳು ಮುಗ್ಧ ಮನಸ್ಸುಗಳು. ಯಾಕೆ ಮುಗ್ಧ ಮನಸ್ಸುಗಳ ಮೇಲೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಂದ್ರೆ, ಯುವಕರು ನಮ್ಮ ದೇಶದ ಶಕ್ತಿ ಅನ್ನುವಂತ ಉದ್ದೇಶ.
0: ಕರೆಕ್ಟ್. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮ್ ಕಣಗಿದನ್ನ ಅದನ್ನ ತಿಳ್ಕೊಂಡ್ರೆ, ನೀವು ಇನ್ನಷ್ಟು ಜನಕ್ಕೆ ಹಂಚುತ್ತೀರಿ. ಅಂಡ್ ನೀವು ಬಾಳಿ ಬದುಕಬೇಕಾಗಿರೋ ವಯಸ್ಸು ಇನ್ನು ತುಂಬಾ ಇದೆ, ನಿಮ್ಮ ದಾರಿ ತುಂಬಾ ದೊಡ್ಡದಿದೆ, ಉದ್ದಕ್ಕಿದೆ. ಹಂಗಾಗಿ ನಿಮ್ ಕಣಗಿದ್ರೆ ಇದ್ರೆ ಬಾರಿ ಒಳ್ಳೇದ. ಈ ಸ್ವರಾಜ್ಯ 75ರ ಉದ್ದೇಶಗಳೆಲ್ಲ ಎಂತ ಇದ್ದಿತ್ತು?
1: ಉದ್ದೇಶಗಳು ಅಂತೇಳಿ ಬಂದಾಗ ಅಂದ್ರೆ, ಅದೇ ನಾನು ಆವಾಗ ಹೇಳಿದ್ನಲ್ಲ, ಈಗ ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತದ್ದು. ಇವತ್ತು ಯಾಕೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಸೃಷ್ಟಿ ಆಗ್ತಿದೆ ಅಂತೇಳಿ ಕೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ಯುವ ಪೀಳಿಗೆ ಸರಿ ಇಲ್ಲ ಅಂತೇಳಿ. ಯುವ ಪೀಳಿಗೆ ಸರಿ ಇಲ್ಲ ಯಾಕೆ ಅಂತೇಳಿ ಕೇಳಿದ್ರೆ, ಯುವಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಯವರಿಗೆ ಒಂದಿಷ್ಟು ನಾಲೆಜ್ ಬರಬೇಕು. ಇವತ್ತು ನಾವು ಕೆಲವೊಂದಿಷ್ಟು ಕಾಲೇಜುಗಳನ್ನ, ಕೆಲವೊಂದಿಷ್ಟು ವಿದ್ಯಾಸಂಸ್ಥೆಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ನಾಳೆ ಕೋಟೇಶ್ವರದಲ್ಲೊಂದು ಕಾರ್ಯಕ್ರಮ, ಅದಕ್ಕೆ ಬಿಬಿ ಹೆಗ್ಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂತಂದ್ರೆ ಅಂದ್ರೆ ಯುವ ಪೀಳಿಗೆಯ ಮೇಲೆ ಅದನ್ನ ಪ್ರಯೋಗ ಮಾಡುವ ಅನ್ನೋ ಉದ್ದೇಶ.
0: ಓಕೆ. ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಕಲಾ ವಿದ್ಯಾರ್ಥಿಗಳಾಗಿದ್ರೆ, ಅದರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಅದ್ರಲ್ಲಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿರ್ಲಿಲ್ವಾ ಮೊದಲು?
1: ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ವಿ ಅಂದ್ರೆ, ನಮಗಾಗ ವೇದಿಕೆಗಳಿರ್ಲಿಲ್ಲ, ವೇದಿಕೆಗಳ ಕೊರತೆ. ಇವತ್ತು ಯಾವುದೇ ಕಡೆಗಳಲ್ಲಿ ಹೋಗಿ ನೋಡಿದ್ರು ಪ್ರತಿಭೆಗಳು ತುಂಬಾ ಇದ್ದಾವೆ, ವೇದಿಕೆಗಳಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಮೊನೋ ಆಕ್ಟಿಂಗ್ ಅನ್ನುವಂತ ಒಂದು ಕಾರ್ಯಕ್ರಮ, ಏಕಪಾತ್ರಾಭಿನಯ, ಅದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರದ್ ಮಾತ್ರ ಆಗಿರ್ಬೇಕು. ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಇಬ್ಬರ ಅಭಿನಯವನ್ನ ಮಾಡ್ತಕ್ಕಂತ ಆ ರೀತಿಯ ಕಾರ್ಯಕ್ರಮವನ್ನ ಮಾಡಿ, ಅದರಲ್ಲಿ 13 ತಂಡದ ಒಬ್ಬೊಬ್ಬ ವಿದ್ಯಾರ್ಥಿ ಇಬ್ಬರ ಕ್ಯಾರೆಕ್ಟರ್ ಅನ್ನ ಮಾಡುವಂತದ್ದು. ಬ್ರಿಟಿಷ್ ವಿತ್ ಕಿತ್ತೂರ್ ರಾಣಿ ಚೆನ್ನಮ್ಮ, ಅಬ್ಬಕ್ಕ ಮತ್ತೆ ಪೋರ್ಚುಗೀಸ್ ಅವರು, ಈ ರೀತಿ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟ ಅರ್ಥ ಆಗ್ತದೆ ಅನ್ನುವಂತ.
0: ಎಸ್, ಪರಿಚಯ ಕೂಡ ಆಗತ್ತೆ. ಇವತ್ತಿನ ದಿನದಲ್ಲಿ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ. ಸೊ ಹಾಗಾಗಿ ಇವರು ಹೇಳಿದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವರಾಜ್ಯ 75 ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಮಾಡ್ಲಿಕ್ಕಿದೆ?
1: ಇಷ್ಟರಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಕೆ ಮಾಡೋದ್ರ ಮುಖೇನವಾಗಿ ಅವರನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಮಾಡುವಂತ ತುಂಬಾ ಬೇಕಾದಷ್ಟಿದೆ. ಇನ್ನು ಪ್ರಚಾರವಾಗಬೇಕಿದೆ. ಪ್ರಚಾರ ಅಂತ ಅಂದ್ರೆ ನಮ್ಮ ಪ್ರಚಾರ ಆಗುವಂತ ನಮ್ಮ ಮುಖ್ಯ ಅಲ್ಲ, ಕರಾವಳಿಯ ಹೋರಾಟಗಾರರನ್ನ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಹಾಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಎಲ್ಲರಲ್ಲೂ ಚಿರಸ್ಮರಣೀಯವಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಪಂಚಾಯತ್ನ ಪರ್ಮಿಷನ್ ಅನ್ನ ತಕ್ಕೊಂಡು ಆ ರಸ್ತೆಗಳಿಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತದ್ದು
0: ಮಾಡ್ತಾ ಇದ್ದೀರಿ?
1: ಮಾಡ್ತಾ ಇದ್ದೇವೆ.
0: ಅದೆಷ್ಟು ದಿನಕ್ಕೊಮ್ಮೆ ಮಾಡ್ತೀರಿ ಅಥವಾ ಹೇಗ್ ಮಾಡ್ತೀರಿ, ಯಾವ ತರ ಅದು?
1: ಅಂದ್ರೆ ನಮ್ಮ ಸಂಘಟಕರಿಗೆ ಸಮಯಾವಕಾಶ ಇಲ್ಲ, ಸಮಯಾವಕಾಶದ ಕೊರತೆಯಿಂದ ವಾರಕ್ಕೊಂದು ತಿಂಗಳಿಗೊಂದು ಕಾರ್ಯಕ್ರಮದಂತೆ ಅಂತೂ ಮಾಡ್ತಾ ಇದ್ದೇವೆ, ನಿಲ್ಲಿಸುವುದಂತೂ ಇಲ್ಲ, ಮಾಡ್ತೇವೆ.
0: ಮಾಡ್ತಾನೆ ಇದ್ದೀರಿ ನೀವು? ಓಕೆ. ಈಗ ಒಂದೊಂದು ರಸ್ತೆಗಳನ್ನ ಗುರುತಿಸ್ತೀರಿ, ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ ಅವರ ಪರ್ಮಿಷನ್ ತಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹಾಕ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರಿನ ನಾಮ ಫಲಕಗಳನ್ನ ಹಾಕ್ತಾ ಇದ್ದೀರಿ, ಅಂದ್ರೆ ಗುರುತಿಸುವಿಕೆಯನ್ನ ಮಾಡ್ತಾ ಇದ್ದೀರಿ. ಈಗ ಅನುಶ್ರೀ ಅವರಿಗೆ ಇಂದಿನ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ಕವಿ ಸಾಲ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸೊ ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮ್ಮ ಅನುಶ್ರೀ ಅವರಿಗೆ ಅನ್ಸುತ್ತೆ?
1: ಬಹುಶಃ ನಮಗಿನ್ನ ಸ್ವಾತಂತ್ರ್ಯ ಸಿಕ್ಕಲೇ ಇಲ್ಲ ಅಂತ ಹೇಳಿ
0: ಅನ್ಸುತ್ತೆ. ಹಾಗೆ
1: ಯಾಕಂತ ಹೇಳಿದ್ರೆ, ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಹೆಣ್ಣು ಗಾಂಧೀಜಿಯವರ ಒಂದು ಕನಸನ್ನ ಕಾಣ್ತಾರೆ, ರಾಮರಾಜ್ಯದ ಕನಸನ್ನ ಕಾಣ್ತಾರೆ. ನಡುರಾತ್ರಿ 12 ಗಂಟೆಗೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗಿ ಏಕಾಂಗಿಯಾಗಿ ರಸ್ತೆಯಲ್ಲಿ ನಡಿಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ. ಆದ್ರೆ ಇವತ್ತು ನಮ್ಮ ಪ್ರಪಂಚ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ನಮ್ಮ ಸಮುದಾಯ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ
0: ಅಂತೀರಿ?
1: ಸಿಕ್ಲೇ ಇಲ್ಲ
0: ನೋಡಿ, ಇವತ್ತು ನೀವು ರೇಡಿಯೋ ಸ್ಟುಡಿಯೋಗೆ ಬಂದು ಇಷ್ಟು ಚಂದ ಮಾತಾಡ್ತಿದ್ದೀರಿ, ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಚಂದ ಮಾತುಗಳನ್ನ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸ್ವಾತಂತ್ರ್ಯ ಇದೆಯಲ್ಲ ಈಗ ಕಂಪ್ಯಾರಿಟಿವ್ಲಿ?
1: ಅಂದ್ರೆ ಈಗ ಮೊದ್ಲಿನ್ಕಿಂತ ಅಡ್ಡಿಲ್ಲ, ಆದ್ರೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು, ಹೆಣ್ಣು ಮಗಳೊಬ್ಬಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗ ನಾವೀಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಉದಾಹರಣೆ ನಾವುಗಳೇ. ಆದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಬಾಲ್ಯ ವಿವಾಹಗಳು ನಡೀತಾ ಇದೆ, ಇಂತಹ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಇದೆಲ್ಲ ಸಮಸ್ಯೆಗಳು. ಹೀಗಾಗಿ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತದೆ.
0: ಆದ್ರೂ ಆ ಸ್ವಾತಂತ್ರ್ಯ ತುಂಬಾ ಸುಧಾರಿಸಿದೆ ಅಂತ ನನ್ಗನ್ಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗದ ಹಾಗೆ ಎಷ್ಟೋ ಬ್ಯಾಂಕ್ಗಳು ಎಜುಕೇಶನ್ ಲೋನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ತುಂಬಾ ಜನ ಈಗ ಇವತ್ತು ಶಿಕ್ಷಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು, ಕೆಲವೊಂದ್ ಕಡೆ ಹಿಂದುಳಿದಿದ್ದಾರೆ, ಆದ್ರೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈವನ್ ಹೆಣ್ಮಕ್ಳು ಈಗ ಮಧ್ಯರಾತ್ರಿ ನಾನು ಓಡಾಡ್ತೀನಿ. ಸೊ ಅಂದ್ರೆ ಹಿಂದು ಒಂದು 40-80 ವರ್ಷಗಳ ಹಿಂದೆ ಆ ಸಿಚುವೇಶನ್ ಇರ್ಲಿಲ್ಲ, ಬಟ್ ಈಗ ಅದು ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ ಅನುಶ್ರೀ, ನಾವು ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡ್ಕೊಂಡಿದ್ದೀವೇನೋ ಅಂತ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ?
1: ಖಂಡಿತವಾಗಿ ಹೌದು, ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿಯೇ ಇಲ್ಲ. ಇವತ್ತು ಒಂದಿಷ್ಟು ಆಫೀಸ್ಗಳಿಗೆ ಕಚೇರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಅದ್ರ ಅರಿವಾಗ್ತದೆ, ಒಬ್ಬ ವ್ಯಕ್ತಿಗೆ ಏನೂ ಬರುವುದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವುದಕ್ಕೂ ಕೂಡ ಸೀಮಿತ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಲಂಚ ಕೊಡದೆ, ಭ್ರಷ್ಟಾಚಾರಗಳಾಗದೆ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ.
0: ಆದ್ರೆ ನಿಮ್ಮಂತ ಯುವ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಬಗೆಗಿನ ಜವಾಬ್ದಾರಿ ಎಷ್ಟು ಗೊತ್ತಿದೆ?
1: ಇವತ್ತು ಯುವ ಪೀಳಿಗೆ
0: ಜವಾಬ್ದಾರಿ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಗೊತ್ತಿದೆ?
1: ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಪದದ ಅರ್ಥವೇ ಗೊತ್ತಿಲ್ಲ ಇರ್ತಕ್ಕಂತ ಯುವ ಪೀಳಿಗೆ ಇವತ್ತು ನಮ್ಮ ಹತ್ರ ಇದೆ.
0: ಯಾಕಾಗಾಯ್ತು?
1: ಅದರ ಬಗ್ಗೆ ಬಹುಶಃ ಒಂದಿಷ್ಟು ಪಠ್ಯ ಪೂರಕವಾದ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾಲೆಜ್ ಗಳನ್ನ ಕೊಡಬೇಕು ಅನ್ನುವಂತ ನನ್ನ ಉದ್ದೇಶ.
0: ಹೇಗೆಲ್ಲ ಕೊಡಬಹುದು? ಇವತ್ತು ವಿದ್ಯಾರ್ಥಿಗಳು ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ವಿದ್ಯಾರ್ಥಿಗಳು ಅಂತಲ್ಲ ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ಏನ್ ಮಾಡಬಹುದು?
1: ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ಒಂದು ನಾಲೆಜ್ ಇರುವುದಿಲ್ಲ. ಅಂತಂದ್ರೆ ಈಗ ಕಾಲೇಜುಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾರೆ, ಪಠ್ಯ ಪೂರಕ ಚಟುವಟಿಕೆಗಳು ಅಂತೇಳಿ ಬಂದಾಗ ಒಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸುವಂತದ್ದಾಗಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿಂದ ಅವ್ರಿಗೆ ಒಂದಿಷ್ಟು ನಾಲೆಜ್ ಅನ್ನ ಕೊಡುವಂತದ್ದಾಗಿರ್ಬೋದು, ಅದನ್ನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಸ್ವೀಕರಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂತ ನನ್ನ ಉದ್ದೇಶ.
0: ಆದ್ರೆ ನಿಮ್ಗೆ ಅಂತ ಕಾರ್ಯಕ್ರಮಗಳನ್ನು ಮಾಡಿದೆ, ಇದು ನನ್ನ ಅಬ್ಸರ್ವೇಷನ್, ಅವರು ಕೂತ್ಕೊಂಡಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್ ಇರ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂತ ಪರಿಚಯ ಭಾಷಣ ಮಾಡಿದ್ರು, ಒಂದ್ 10 ಸಲ ನಿರೂಪಕರು ಅವ್ರ ಹೆಸರನ್ನ ಹೇಳಿದ್ರು, ಅವರಿಗೆ ಬಂದೋದವ್ರು ಯಾರಂತ ಗೊತ್ತಿರೋದಿಲ್ಲ. ಅದ್ ಯಾಕೆ ಹಾಗಾಗುತ್ತೆ? ಒಂದ್ ವೇಳೆ ಅದೇ ಕಾರ್ಯಕ್ರಮ ಕಾಮಿಡಿ ಆಗಿದ್ರೆ ಅವ್ರು ಗಮ್ಮತ್ ಎಂಜಾಯ್ ಮಾಡ್ತಾರೆ, ಗಮ್ಮತ್ತಲ್ಲಿರ್ತಾರೆ, ಖುಷಿಯಲ್ಲಿ ಬರ್ತಾರೆ. ಆದ್ರೆ ಅದು ಬಿಟ್ಟು ಬೇರೆ ಯಾವುದೇ ನೀವು ಹೇಳಿದ ತರದ್ದು ಜವಾಬ್ದಾರಿಯನ್ನ ಹೋರಿಸುವಂತಹ ಅಥವಾ ಯಾವ್ದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಾದ್ರೆ ಅವ್ರ ಗಮನ ಅಲ್ಲಿರೋದೇ ಇಲ್ಲ, ಅವ್ರಿಗೆ ಯಾರು ಬಂದು ಹೋಗಿದಾರಂತಾನು ಗೊತ್ತಿರೋದಿಲ್ಲ. ದೇ ವಿಲ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಏನ್ ಮಾಡಬಹುದು? ನಾವು ಹೇಗೆ ನಮ್ಮ ಈಗಿನ ಜನ್ಜಿ ಅಥವಾ ಈಗಿನ ಯುವ ಜನತೆಯನ್ನ ಆಕ್ಟಿವ್ ಮಾಡೋದು ಹೆಂಗೆ ಅನುಶ್ರೀ, ನಿಮ್ ತರ?
1: ಅದು ಬಹಳ ಆಲೋಚನೆ ಮಾಡ್ಲಿಕ್ಕೆ ಇಮ್ಯಾಜಿನೇಷನ್ಗೆ ಕಷ್ಟ, ಅತಿಯಾದ್ರೆ ಅಮೃತ ವಿಷ ಅನ್ನುವಂತ ರೀತಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯುವ ಜನತೆ ಮೊಬೈಲ್ ಒಳಗಡೆ ಮುಳುಗಡೆಯಾಗಿದ್ದಾರೆ. ಮೊಬೈಲ್ ನಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅಮೃತವೂ ಇದೆ, ವಿಷವೂ ಇದೆ. ನಾವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವ್ರಿಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತೇಳಿ ಕೇಳಿದ್ರೆ, ಅವರಿಗೆ ಮೊಬೈಲ್ ಮೇಲೆ ಅವರಿಗೆ ರೀಲ್ಸ್ಗಳನ್ನ 30 ಸೆಕೆಂಡ್ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡಿ ಮಾಡಿ 30 ಸೆಕೆಂಡ್ ಮಾತ್ರ ಕಾನ್ಸಂಟ್ರೇಷನ್, 1 ನಿಮಿಷ ಕಾನ್ಸಂಟ್ರೇಷನ್ ಯಾವೊಬ್ಬ ವಿದ್ಯಾರ್ಥಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜ್ 20ಕ್ಕೆ ಶುರು ಆಗ್ಬೇಕಿತ್ತು, 15ಕ್ಕೆ ಕಾಲೇಜ್ ಅನ್ನ ಆರಂಭ ಮಾಡಿ ಮಕ್ಕಳಿಗೆ ಒಂದಿಷ್ಟು ಕಾರ್ಯಕ್ರಮ, ಒಂದು ದಿನ 4-5 ದಿನ ಕಂಟಿನ್ಯೂಸ್ ಪ್ರೋಗ್ರಾಮ್, ಅದರಲ್ಲಿ ಕೇವಲ ಜೀವನ ಮೌಲ್ಯಗಳ ಪಾಠ, ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಇದು ಇಂಪ್ರೂವ್ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಸೊಲ್ಯೂಷನ್ ಇದೆ, ಆದ್ರೆ ಸೊಲ್ಯೂಷನ್ ಅನ್ನು ಹುಡ್ಕೊಂಡು ಹೋಗುವುದು, ಅದನ್ನ ಅಳವಡಿಸಿಕೊಂಡು ಹೋಗುದು ತುಂಬಾ ಕಷ್ಟ.
0: ಈಗ ನೀವು ಅವರೆಲ್ಲರಿಗಿಂತ ಡಿಫ್ರೆಂಟ್ ಆದ್ರೆ ಹೇಗದು?
1: ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್.
0: ಅದೇನದು ನಿಮ್ಮ ಇಚ್ಛಾಶಕ್ತಿಗೆ ಕಾರಣವಾದದ್ದು? ಅದನ್ನೇ ನಾವು ಹುಡುಕಿ ಇದನ್ನೇ ಎಲ್ಲ ಮಕ್ಕಳಿಗೆ ಕೊಟ್ರಾಯ್ತಲ್ಲ.
1: ಇಚ್ಛಾಶಕ್ತಿ ಅಂತ ಯಾವುದು ಒಂದು ತಿಳ್ಕೊಳ್ಬೇಕು ಅನ್ನೋ ತುಡಿತ ಇರಬೇಕು. ಅವ್ರು ಏನಂತ ಹೇಳ್ತಾರೆ ಅದ್ರಿಂದ ನಮಗೆ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ, ಅವ್ರು ಹೇಳೋದ್ರಲ್ಲಿ ತಪ್ಪಂತೂ ಖಂಡಿತ ಇರುವುದಿಲ್ಲ. ಅವ್ರು ಏನ್ ಹೇಳ್ತಾರೆ ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಜೀವನ ಮೌಲ್ಯಗಳನ್ನ ಕೊಡುವಂತ ವ್ಯಕ್ತಿ ಯಾರು ಕೂಡ ಧರ್ಮಕ್ಕೆ ಬರುವುದಿಲ್ಲ. ಯಾರಿಗೂ ಒಂದಿಷ್ಟು ಪೇಮೆಂಟ್ಗಳನ್ನ ಮಾಡಿ ಕಾಲೇಜ್ನವರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾತ್ರ ಅವ್ರನ್ನ ಕರೆಸ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮೌಲ್ಯಯುತ ಶಿಕ್ಷಣ ದೊರಕಬೇಕು ಅನ್ನುವಂತ ಉದ್ದೇಶ. ಇವತ್ತು ಪಠ್ಯೇತರ ಚಟುವಟಿಕೆಗಳು, ಒಂದಿಷ್ಟು ಸ್ಪೋರ್ಟ್ಸ್ ಗಳನ್ನ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಅಂತೂ ಸರ್ಕಾರಿ ಕಾಲೇಜ್ನ ಹೊರತುಪಡಿಸಿ ಬೇರೆ ಕಾಲೇಜ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಇದರ ಉದ್ದೇಶ ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಬರಬೇಕು ಅನ್ನುವಂತ.
0: ಕರೆಕ್ಟ್. ಇಂತ ಅಂದ್ರೆ ಪಠ್ಯೇತರದಲ್ಲಿ ಈ ಮೌಲ್ಯಯುತವಾದದನ್ನ ಅಳವಡಿಸಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆ ಮಕ್ಕಳು ಸ್ವಲ್ಪ ಸರಿಯಾಗ್ತಾರ ಅಂತ ನೀವು ಹೇಳ್ತೀರಾ?
1: ಖಂಡಿತ ಸರಿಯಾಗ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಿಂತ ಹೊರಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅಂಜಿಕೆ ಹೆಸಿಟೇಷನ್ ಅನ್ನುವಂಥದ್ದು ಕಾಣಿಸ್ತದೆ. ಕಾರಣ ಏನು? ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೊಂದಿಷ್ಟು ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ಹೇಗಾಗಿದೆ, ಕೈತಟ್ಟಿ ನಗಾಡುವವರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮನ್ನ ನೋಡಿ ಪ್ರೋತ್ಸಾಹ ನೀಡೋರು ಒಬ್ರೂ ಇಲ್ಲ. ಇವತ್ತು ಇಂತಹ ಒಂದು ಕೆಲವೊಂದಿಷ್ಟು ವೇದಿಕೆಗಳಿಂದ ಅವರಿಗೆ ಒಂದಿಷ್ಟು ಪ್ರೋತ್ಸಾಹಗಳು ದೊರಕಿದ್ದೇ ಹೌದಾದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜೀವನ ಮೌಲ್ಯಗಳು ಅರ್ಥ ಆಗ್ತದೆ ಅನ್ನುವಂತ ನನ್ನ ಉದ್ದೇಶ.
0: ಅನುಶ್ರೀ, ಸ್ವರಾಜ್ಯ 75 ಸೇರುವಾಗ ನೋಡಿದವ್ರು ಏನಂದ್ರು?
1: ಅಂದ್ರೆ ನಾನು ಹೋಗ್ತಿದ್ದೆ, ನಾನು ಪ್ರಚಾರಕ್ಕೆ ಇರ್ಲಿಲ್ಲ, ಒಂದಿಷ್ಟು ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿದ್ದೆ. ಇರ್ತಕ್ಕಂಥ ಶಿಕ್ಷಕರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಕೂಡ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗೆಳೆಯ ಬಳಗ ಹೇಗಿತ್ತು ಕೇಳಿದ್ರೆ ನಿನ್ನ ಹತ್ರ ಆಗೋದಿಲ್ಲ ಅನ್ನುವಂಥ ಹಿಂಜರಿಕೆ ಮಾತುಗಳೇ ಹೊರತಾಗಿ ನಿನ್ನ ಹತ್ರ ಆಗ್ತದೆ ಮಾಡುವ ಅನ್ನುವಂಥ ಪ್ರೋತ್ಸಾಹ ಯಾರಿಂದಲೂ ಇರಲಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಹೇಗಾಗಿದೆ, ಟೀಚರ್ಸ್ಗಳು ಸಪೋರ್ಟ್ ಮಾಡ್ತಾರೆ, ಇರ್ತಕ್ಕಂಥ ಒಂದಿಷ್ಟು ಗೆಳೆಯ ಬಳಗ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಲ್ಪ ದಿನ ಅಂತೂ ಇರ್ತಾರೆ, ಹೇಗೋ ಗೊತ್ತಿಲ್ಲ. ಇವತ್ತಿನ ಮನಸ್ಥಿತಿ ಹೇಗೆ ಕೇಳಿದ್ರೆ ನಿಮಿಷಕ್ಕೊಂದು ಬುದ್ಧಿ ಅನ್ನುವಂಥ ರೀತಿ ಆಗಿದೆ.
0: ಓಕೆ, ಈಗ ಅನುಶ್ರೀ ಅವರು ಮೊಬೈಲ್ ಬಳಕೆ ಮಾಡ್ತಾ ಇಲ್ವಾ?
1: ಮಾಡ್ತೇನೆ, ಖಂಡಿತವಾಗಿ.
0: ಅದರಲ್ಲಿ ಎಷ್ಟು ಸ್ವಾತಂತ್ರ್ಯನ ನೀವು ಬಳಸ್ಕೋತಿದ್ದೀರಿ?
1: ಅದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಬಂದಾಗ ಕಾಲೇಜಿಂದ ಒಂದಿಷ್ಟು ಮೆಸೇಜಸ್ಗಳು ಬರ್ತದೆ, ಒಂದಿಷ್ಟು ಜೀವನ ಮೌಲ್ಯ. ಬೆಳಿಗ್ಗೆ 8 ಗಂಟೆ ಒಳಗಾಗಿ ಕಾಲೇಜಿನ ಗ್ರೂಪಿಗೆ ಒಂದು ಫೋಟೋ ಬಂದೇ ಬರ್ತದೆ. ದೀಪ ಜೀವನ ಮೌಲ್ಯ ಏನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಪೋಸ್ಟ್ ಅನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ಅದನ್ನು ಓದಿದಾಗ ನಮಗೆ ಅನ್ನಿಸ್ತದೆ, ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ ಶುಭ ಸುದ್ದಿ ಅಂತ ಏನು ಹೇಳ್ತೇವೆ ಅದನ್ನು ಕೊಡ್ತಾರೆ, ಅದನ್ನು ಓದುವಂಥದ್ದು. ಇನ್ಸ್ಟಾಗ್ರಾಮ್ ಅಂತೇಳಿ ಬಂದಾಗ, ಫೇಸ್ಬುಕ್ ಬಂದಾಗ, ಯೂಟ್ಯೂಬ್ ಬಂದಾಗ ಒಂದಿಷ್ಟು ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ, ಅವರು ಒಂದಿಷ್ಟು ಜೀವನ ಮೌಲ್ಯಗಳನ್ನು ಹೇಳ್ತಾರೆ, ಅದನ್ನು ನೋಡುವಂಥದ್ದು. ರೀಲ್ಸ್ ಗಳನ್ನ ನೋಡ್ತೇನೆ, ನೋಡುವುದಿಲ್ಲ ಅಂತ ಹೇಳುವುದಿಲ್ಲ. ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರ್ತದೆ, ಸಮಯ ಪ್ರಜ್ಞೆ ಅನ್ನುವಂತ ಇರಬೇಕು ಅನ್ನುವಂತ ನನ್ನ ಉದ್ದೇಶ.
0: ಓಕೆ, ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತ ಪರಿಸ್ಥಿತಿ ಬಂದ್ರೆ ಇಂದಿನ ಯುವ ಜನತೆ ಎಷ್ಟು ತಯಾರಿರ್ತಾರೆ?
1: ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸೈನಿಕರನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ,
0: ಸೈನಿಕರು ಬಿಡಿ, ಅವ್ರು ಅದಕ್ಕೆ ತಯಾರಾಗಿ ಹೋದವರು. ನಾನು ಕೇಳ್ತಾ ಇರೋದು ನಮ್ಮ ಯುವ ಜನತೆ, ನಾರ್ಮಲ್ ನಮ್ಮ ನಿಮ್ಮ ತರದ ಸಿಟಿಜನ್ಸ್ ಗಳು.
1: ಯುವ ಜನತೆಗೆ ಕಾರಣ ಏನು? ತಂದೆ ತಾಯಿಗಳು ರೆಡಿ ಇರ್ಲಿಕ್ಕಿಲ್ಲ. ಇವತ್ತು ಮನೆಗೊಬ್ಬ ಸೈನಿಕ ಇದ್ರೆ ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯ ಮುಕ್ತ ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯ ಸಿಗುವುದಿಲ್ಲ ನಮ್ಮ ದೇಶಕ್ಕೆ? ಖಂಡಿತ ಸಿಗ್ತದೆ. ಆದ್ರೆ ಇವತ್ತಿನ ತಂದೆ ತಾಯಿಗಳು ಹೇಗೆ ಕೇಳಿದ್ರೆ ನನ್ನ ಮಗನಿಗೆ ಏನೂ ಆಗ್ಬಾರ್ದು, ನನ್ನ ಮಗ ನನ್ನ ಜೊತೆಯಲ್ಲಿ ಇರಬೇಕು ಅನ್ನುವಂತ ಉದ್ದೇಶ ಬಿಟ್ರೆ ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ನನ್ನ ಮಗ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಪೋಷಕರು ಇಲ್ಲ, ಯುವ ಜನತೆಯೂ ಇಲ್ಲ.
0: ಮಕ್ಕಳು ಇವತ್ತು ಬಲಿಯಾಗ್ತಿರೋದು ಬೇರೆ ಬೇರೆ ವಿಷಯಗಳಿಗೆ, ಅದೆಷ್ಟು ಮಾರಕವಾಗಿದೆ ದೇಶಕ್ಕೆ ಅಥವಾ ದೇಶದ ಬೆಳವಣಿಗೆಗೆ?
1: ದೇಶದ ಬೆಳವಣಿಗೆ ಮಾರಕವಾಗಿದೆ ನಿಜ, ಆದ್ರೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳು, ಜವಾಬ್ದಾರಿ ತೆಗೆದುಕೊಳ್ಳುವಂತ ಜಾಗದಲ್ಲಿ ಇರುವವರು ತಗೊಂಡಿದ್ರೆ ಇವತ್ತು ನಮ್ಮ ದೇಶ ಸರಿ ಹೋಗ್ತಿತ್ತು ಅನ್ನೋ.
0: ಯಾರು ತಗೋಬೇಕಿತ್ತು?
1: ನಮ್ಮ ಸರ್ಕಾರ ಅಂತೇಳಿ ನಾವು ಏನ್ ಕರಿತೇವೆ. ಇವತ್ತು ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಟ್ರೋಲ್ ಗಳನ್ನ ಇನ್ಸ್ಟಾಗ್ರಾಮ್ ಗಳಲ್ಲಿ ಮಾಡ್ಬಿಡ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ಪ್ರಶ್ನೆ, ನಾನು ಪ್ರಶ್ನೆ ಕೇಳ್ತೇನೆ, ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಗಾಂಜಾದಿಂದ ನಮ್ಮ ಮಾದಕ ವಸ್ತುಗಳು ಅಂತೇಳಿ ನಾವು ಏನ್ ಕರಿತೇವೆ, ಗಾಂಜಾ ಸಿಗರೇಟ್ ಮಾದಕ ವಸ್ತು ಧೂಮಪಾನ ಮದ್ಯಪಾನಗಳನ್ನ ಯಾಕೆ ನಿಷೇಧ ಮಾಡಬಾರ್ದು? ಯಾಕೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟು ಲಂಚವನ್ನು ತಗೊಳ್ಳೋದ್ರ ಮೂಲಕವಾಗಿ ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಅಥವಾ ಗಾಂಜಾ ವಸ್ತುಗಳಿಗೆ ಸಪೋರ್ಟ್ ಮಾಡ್ತಾ ಇದೆ?
0: ಸೊ ಅವರೇ ಇದಕ್ಕೆ ಕಾರಣ.
1: ಕಾರಣ
0: ಯುವಜನತೆ ಅಲ್ಲ,
1: ಯುವಜನತೆಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ
0: ಅವ್ರಿಗೆ ಸಪ್ಲೈ ಮಾಡ್ತಿರೋರು, ತಗೊಳ್ತಿರೋರು ಇವರು. ಬಟ್ ಇವ್ರು ಯಾಕೆ ಸ್ಟ್ರಾಂಗ್ ಇಲ್ಲ, ಇವರ ಇಚ್ಛಾಶಕ್ತಿ ಯಾಕೆ ಅದನ್ನ ಬೇಡ ಅಂತ ಹೇಳೋದಿಲ್ಲ, ಅಂತಹ ಉಕ್ಕಿನ ತೋಳಿನ ಯುವ ಶಕ್ತಿ ಯಾಕೆ ಇಲ್ಲ ನಮ್ಮ ಭಾರತದಲ್ಲಿ?
1: ಅದೇ ಹೇಳಿದ್ನಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಅವರಿಗೊಂದು ಜವಾಬ್ದಾರಿಗಳಿಲ್ಲ.
0: ಯಾಕೆ ಆಗ್ತಾ ಇಲ್ಲ ಇದು? ನಾನು ಕೇಳ್ತಾ ಇರೋದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಈಗ ಸರ್ಕಾರ ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಆಗ್ಬಿಡುತ್ತಾ? ಎಲ್ಲಿಂದ ಆಗ್ಬೇಕು, ಏನ್ ಅನ್ಸುತ್ತೆ ಅನುಶ್ರೀಗೆ?
1: ಸ್ವತಃ ನಾವೇ ನಮ್ಮ ಇಚ್ಛಾಶಕ್ತಿಯಿಂದ ನಾನು ಇದನ್ನ ಮಾಡಲ್ಲ ಅನ್ನುವಂತ ನಿರ್ಧಾರ ತಗೊಂಡಿದ್ದೆ ಹೌದಾದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಸರಿ ಆಗ್ತದೆ. ಇವತ್ತು ಸರ್ಕಾರ ಕಾರಣ, ತಂದೆ ತಾಯಿ ಕಾರಣ ಎಲ್ಲ ನಿಜ, ಆದ್ರೆ ಅವರು ಒಂದು ಇಚ್ಛಾಶಕ್ತಿಯಿಂದಾನೇ ಮಾಡ್ತಿರೋದಲ್ವಾ? ಅವರು ತಮ್ಮ ಸ್ವಂತ ಬುದ್ಧಿ, ಅವ್ರಿಗಾಗಿದ್ರೆ ಬುದ್ಧಿ ಇಲ್ವಾ? 18, 19, 20 ವರ್ಷದ ಯುವ ಜನತೆ ಇವತ್ತು ಇಂಥ ಒಂದು ಮಾದಕ ವಸ್ತುಗಳಿಗೆ ಬಲಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೊಂದು ನಾಲೆಜ್ ಇರ್ತದೆ, ಅವರ ಮೆಂಟಾಲಿಟಿ ಬೆಳೆದಿರ್ತದೆ ನಿಜ. ಹಾಗಿದ್ರೆ ಅವ್ರಿಗೆ ಯಾಕೆ ಅದು ಅರ್ಥ ಆಗುದಿಲ್ಲ ಅಂತಂದ್ರೆ ಅವ್ರ ಮೆಂಟಾಲಿಟಿ ಹಾಗೆ ಸೆಟ್ ಆಗಿರ್ತದೆ. ಇವತ್ತಿನ ಜನರೇಷನ್ ಹಾಗೆ ಹೋಗ್ತಾ ಇದೆ. ನಮ್ಮ ಹಿಂದಿನವರಿಗೂ ಹಿಂದಿನ ಜನಾಂಗದವರಿಗೂ ಇವತ್ತಿನ ಜನಾಂಗದವರಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದೇ ಆ ದಾರಿಯಲ್ಲಿ. ಯುವ ಪೀಳಿಗೆ ಸರಿ ಇಲ್ಲ ಅಲ್ಲ, ನಮ್ಮ ಮುಂದಗಡೆ ಹೋಗ್ತಿರೋರು ಸರಿ ಇಲ್ಲ ಅಂತ.
0: ಓ, ಮುಂದಿರೋರು ಸರಿ ಇಲ್ಲ. ಕುರಿಗಳು ಸಾರ್ ನಾವು ಕುರಿಗಳು, ಕುರಿಗಳು ಸಾರ್ ನಾವು ಕುರಿಗಳು, ಮುಂದೆ ಹೋಗೋ ಒಂದು ಕುರಿನ ನಾವೇ ಅಂತ ಹಿಂಬ ಅಲಸ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ, ಈಗ ಅನುಶ್ರೀ ಈ ಸ್ವರಾಜ್ಯ 75ಕ್ಕೆ ಸೇರುವಾಗ ಅನುಶ್ರೀ ಉದ್ದೇಶ ಅಂತ ಇತ್ತು.
1: ನನ್ನ ಉದ್ದೇಶ ನಾನೊಬ್ಬ ಹೋರಾಟಗಾರ್ತಿ ಆಗ್ಬೇಕು ಅನ್ನುವಂಥದ್ದು.
0: ಯಾವ್ದಕ್ಕಾಗಿ ಹೋರಾಟ?
1: ದೇಶಕ್ಕೋಸ್ಕರ, ನಮ್ಮ ಯುವ ಪೀಳಿಗೆ ಇವತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂತ ಹೋರಾಟ ನನ್ನದಾಗಿತ್ತು.
0: ಯಾವ ವಿಷಯದಲ್ಲಿ ಯುವ ಪೀಳಿಗೆ ಸರಿಯಾಗಬೇಕು ಅಂತ ಅನುಶ್ರೀ ತುಂಬಾ ಅನ್ಸುತ್ತೆ?
1: ಯುವ ಪೀಳಿಗೆ ಇವತ್ತು ಮಾದಕ ವಸ್ತುಗಳಿಗೆ, ಯುವಕರು ಅಂತ ಹೇಳಿ ಬಂದಾಗ ಯುವತಿಯರ ಹಿಂದುಗಡೆ ಹೋಗ್ತಕ್ಕಂಥದ್ದು, ಇವತ್ತು ಯುವಕರಿಗೆ ಮರ್ಯಾದೆನೇ ಇಲ್ದಿರೋ ರೀತಿಯಲ್ಲಿ ಆಗ್ಬಿಟ್ಟಿದೆ.
0: ಅಯ್ಯೋ, ಎಂತಾಯ್ತು ಆತರ?
1: ಅಂದ್ರೆ ಇವತ್ತು ಯುವಕರು ಸರಿದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅವರಿಗೆ ಒಂದಿಷ್ಟು ಅಡೆತಡೆಗಳು ಸಿಗ್ತಾ ಉಂಟು.
0: ಯಾರು ನಿಮ್ಮಂತ ಯುವತಿಯರು?
1: ಯುವತಿಯರಿಂದ. ಯುವಕ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯುವತಿಯರ್ ಸರಿ ಇಲ್ಲ ಅಂತೇಳಿ ಹೇಳಲಿಕ್ಕೂ ಆಗುದಿಲ್ಲ. ಇವತ್ತಿನ ಪ್ರಪಂಚ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಜಡ್ಜಿಗೆ ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ.
0: ಏನ್ ಮಾಡಬಹುದು ಅನುಶ್ರೀ, ಏನೆಲ್ಲ ಮಾಡ್ಬೇಕಂತ ಅನುಶ್ರೀ ಪ್ಲಾನ್ಸ್ ಇದಾವೆ?
1: ಯುವ ಪೀಳಿಗೆನ ಮೊಟ್ಟ ಮೊದಲಾಗಿ ಯುವ ಪೀಳಿಗೆಗಳನ್ನ ಸರಿ ಮಾಡ್ಬೇಕು.
0: ಹೇಗ್ ಸರಿ ಮಾಡೋಣ?
1: ಅವ್ರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಗಳು ಬೆಳಿಬೇಕು, ಅವ್ರ ಇಚ್ಛಾಶಕ್ತಿಯಿಂದ ಅವ್ರು ಸರಿಯಾಗ್ಬೇಕು.
0: ಹೆಂಗ್ ಮಾಡಬಹುದು ಅದನ್ನ? ವಾಟ್ ಇಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಫಾರ್ ದಟ್? ಈಗ ಇಚ್ಛಾಶಕ್ತಿ ಅಂತ ಅಂದ್ರೆ ನಿಮ್ಗೊಂದು ಇಚ್ಛಾಶಕ್ತಿ ಇದೆ ಹಿಂಗ್ ಮಾಡ್ಬೇಕು ಅಂತ, ಎಲ್ಲಿಂದ ಬಂತು ಆ ಇಚ್ಛಾಶಕ್ತಿ? ಯಾರಿಂದ ಬಂತು, ಹೇಗ್ ಬಂತು?
1: ನನಗೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶಿಕ್ಷಕರಿಂದ ಬಂದಂತ ವಿಷಯಗಳಾಗಿರ್ಬೋದು, ನಮ್ಮ ಹಿರಿಯರು ಗುರು ಹಿರಿಯರು ನಮ್ಮ ಸುತ್ತಮುತ್ತಲಿನ ಜನಾಂಗ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಚ್ಛಾಶಕ್ತಿ ರೂಪುಗೊಳ್ತದೆ.
0: ಸರಿನಾ? ಸೊ ಮೊದಲು ನಾವ್ ಏನ್ ಕೇಳ್ಕೊಂಡ್ ಬಂದಿದ್ದೀವಿ, ಏನ್ ನೋಡ್ಕೊಂಡ್ ಬಂದಿದ್ದೀವಿ, ಏನ್ ಓದ್ಕೊಂಡ್ ಬಂದಿದ್ದೀವಿ, ಏನನ್ನ ನಮ್ಮೊಳಗೆ ನಾವು ಆಹ್ವಾನಿಸ್ಕೊಂಡ್ ಬಂದಿದ್ದೇವೆ ಅದ್ರ ಮೇಲೆ ನಮ್ಮ ಯೋಚನೆಗಳು ಇರುತ್ತೆ. ಸೊ ಅದ್ರ ಮೇಲೆ ನಾನು ಹಿಂಗ್ ಆಗ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬೆಳೆಯುತ್ತೆ. ಆ ಇಚ್ಛಾಶಕ್ತಿ, ಆ ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಆಗೋದು, ನಮ್ ಮುಂದೆ ಬೆಳೀತದ, ನನ್ಗೆ ಇದಾಗ್ಲೇ ಬೇಕು ಅನ್ನುವಂಥದ್ದು. ಸೊ ನಿಮ್ಗೀಗ ನಾನು ಹೋರಾಟಗಾರ್ತಿ ಆಗ್ಬೇಕು ಅಂತ ಇದೆ, ಆದ್ರೆ ನಮ್ಮ ಪೀಳಿಗೆ ಯುವ ಪೀಳಿಗೆಯಲ್ಲಿ ಅದೆಷ್ಟೋ ಜನಕ್ಕೆ ಈ ಹೋರಾಟ ಗಿರಾಟ ಬೇಡವೇ ಬೇಡ, ಹೆಂಗೋ ನಾನು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನುವಂಥದ್ದು, ಮೊಬೈಲ್ ಒಂದು ಕೈಯಲ್ಲಿದ್ರೆ ಸಾಕು ಅನ್ನುವಂಥದ್ದು. ಇಷ್ಟ ಆಗಿಯೂ ಎಲ್ಲೋ ಒಂದು ಗಲಾಟೆ ಆಗ್ತಿದ್ರೆ ಅದ್ರ ಹಿಂದೂ ಮುಂದೂ ಗೊತ್ತಿಲ್ಲದೆ ಧಾವಿಸಿ ಹೋಗುವಂಥದ್ದು ಅಲ್ವಾ? ಇದೊಪ್ತೀರಾ ನೀವು? ಏನದು, ಯಾಕದು, ಸರಿನಾ ತಪ್ಪ, ಏನು ಗೊತ್ತಿರಲ್ಲ, ಸುಮ್ನೆ ಹೋಗ್ತಾರೆ. ಅಲ್ಲಿ ಬಲಿಯಾಗೋರು ಇವ್ರೆ, ಏನು ಗೊತ್ತಿಲ್ಲದೆ ಹೋಗುವ ಅಮಾಯಕರು ಬಲಿಯಾಗೋದು. ಸೊ ಇಂಥದನ್ನೆಲ್ಲ ತಡಿಬೇಕಂದ್ರೆ ಅನುಶ್ರೀ ಏನ್ ಮಾಡ್ಬೇಕು ಅಂತ ಅನ್ಕೊಂತೀರಿ ನೀವು?
1: ನಮ್ ಕೈಯಿಂದ ಏನು ಮಾಡ್ಲಿಕ್ಕೆ ಆಗ, ಅವ್ರ ಇಚ್ಛೆ ಅದನ್ನ ಹೇಳಿದ್ನಲ್ಲ, ಅವ್ರ ಪರಿಸರ ಹೇಗಿದೆ. ಮೊನ್ನೆ RCB ಮ್ಯಾಚ್ ಆಗ್ತದೆ, ಹಿಂದಿನ ವರ್ಷ RCB ಗೆಲ್ತದೆ, ಒಂದಿಷ್ಟು ಯುವ ಪೀಳಿಗೆ ಹೋಗ್ತದೆ, ಸತ್ತಿದ್ಯಾರು ಯುವ ಪೀಳಿಗೆ ಅಂತಂದ್ರೆ ಅವ್ರಿಗೆ ಏನ್ ನಮಗೆ ಏನ್ ಮಾಡ್ಬೇಕು ಅನ್ನೋದು ಅರಿವು ಅವ್ರಿಗೆ ಇಲ್ಲ. ಅವ್ರು ಏನೋ ಒಂದ್ ಎಲ್ರು ಮಾಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಅವ್ರು ಬೇಕಾದ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿಕೊಂಡ್ರೆ ಖಂಡಿತ ಯುವ ಪೀಳಿಗೆ ಇವತ್ತು ಸರಿದಾರಿಯಲ್ಲಿ ಹೋಗ್ತದೆ.
0: ನೀವು ಸ್ವರಾಜ್ಯ 75 ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸೋದು ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ನನಗೂ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು ನಮ್ಮ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಮೈ ಜುಮ್ ಅಂತು, ನನಗೆ ಗೊತ್ತಿಲ್ಲ ಇಷ್ಟು ಜನ ಇದ್ರ, ಎಷ್ಟೊಂದು ಚೆನ್ನಾಗಿದೆ ಅವರದ್ದು ಸಾಹಸ, ಒಬ್ಬ ಹಿಂಗೆಲ್ಲ ಮಾಡಿದ್ರ ಅಂತೆಲ್ಲ. ಅದು ನಮ್ಮೂರವ್ರೆ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ, ನಾಮ ಫಲಕಗಳನ್ನ ಹಾಕಿಸ್ತಾ ಇದ್ದೀರಿ, ಅದು ನಿಮ್ಮದೊಂದು ಯೂತ್ ಮೂವ್ಮೆಂಟ್ ಆದ್ರೆ, ಯುವಕ ಯುವ ಪೀಳಿಗೆಯ ಚಳುವಳಿ ಆದ್ರೆ, ಅದು ಅದರಲ್ಲಿ ಎಲ್ಲ ಯುವಕರು ಪ್ರವಾಹದಂತೆ ಬರಬೇಕು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಸೈನ್ಯ ಕಟ್ಟಿದಾಗ ಹೆಂಗೆಲ್ಲ ಹೋಗಿ ಹೋಗಿ ಹೋಗಿ ಎಲ್ಲ ಸೇರ್ಕೊಂಡ್ರು. ಸೊ ಅದೇ ತರ ನಿಮ್ಮ ಚಳುವಳಿಯು ಬೆಳೆದ್ರೆ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಿ? ನಮ್ಮ ದೇಶ, ನಮ್ಮ ದೇಶ ಭಕ್ತಿ, ದೇಶಕ್ಕಾಗಿ ನಾವು ಬದುಕೋದು, ಇದ್ರ ಬಗ್ಗೆ ಹೇಳಿದ್ರೆ ಬಹುಶಃ ಎಷ್ಟೋ ಯುವಕ ಯುವತಿಯರು ರೆಡಿ ಆಗ್ಬೋದು. ಅದು ಸ್ವರಾಜ್ಯ 75ರಿಂದ ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಿದ್ದೀರಿ ಈಗ ತುಂಬಾ ದೊಡ್ಡ ಕೆಲಸ, ಅದು ಯಾರು ಯೋಚನೆ ಮಾಡದೇ ಇರುವಂತ ಕೆಲಸ. ಸ್ವರಾಜ್ಯ 75 ಅನ್ನೋ ತಂಡ ಹುಟ್ಟಿದ್ದೇ ಒಂದು ದೊಡ್ಡ ಕಲ್ಪನೆ ಅದು. ಅದ್ರ ಜೊತೆ ಅದು ಮಾಡ್ತಾ ಇರೋ ಕೆಲಸ ಕೂಡ ಅಷ್ಟೇ ಒಳ್ಳೇದು. ಯಾರಿಗೆ ಕೆಲಸ ಇಲ್ಲ ಹೇಳಿ, ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನೆನ್ಪು ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಮನೆಗೆ ಹೋಗಿ ನಾಮ ಫಲಕ ಹಾಕೋದು ಬೇರೆ ಕೆಲಸ ಇಲ್ವಾ ಅಂತ ಬೇರೆಯವ್ರು ಕೇಳ್ತಾರೆ. ಬಟ್ ನೀವು ಮಾಡ್ತಾರೋ ದೊಡ್ಡ ಕೆಲಸ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರು ಅದರೊಟ್ಟಿಗೆ ಜೊತೆಯಾಗಬೇಕು. ಅಂದ್ರೆ ನಮ್ಮ ಇತಿಹಾಸ ನಾವೇನ್ ಮರ್ತಿದ್ದೀವಲ್ಲ, ದಟ್ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತದೆ. ನೀವು ಅದನ್ನ ತಿಳ್ಕೊಬೇಕು ಅನ್ನೋದು ಅರ್ಥ ಆಗಿ, ಯಾರವರು, ನಾವು ಗಾಂಧೀಜಿನ ಜಸ್ಟ್ ಓದ್ಕೊಂಡು ಬಂದಿರ್ತೀವಿ, ಸುಭಾಷ್ ಚಂದ್ರ ಬೋಸ್ ಓದ್ಕೊಂಡು ಬಂದಿರ್ತೀವಿ, ಮಂದಗಾಮಿಗಳಂತೆ ಉಗ್ರಗ ಅಂತರ್ಗಾಮಿಗಳಂತೆ ಅಲ್ಲೊಂದು ನೋಟ್ಸ್ ಬರೆದು ಮಾರ್ಕ್ ತಗೊಳ್ಳೋಕಷ್ಟೇ ಓದಿರ್ತೀವಿ, ಬಟ್ ನಿಜವಾಗ್ಲೂ ನಾವು ಅದ್ರೊಳಗೆ ಹೋಗಿರ್ತೀವ? ಏನದು ಅವ್ರ ಹೋರಾಟ ಅನ್ನೋದನ್ನ ತಿಳ್ಕೊಂಡಿರ್ತೀವ? ನೋ, ತಿಳ್ಕೊಂಡೇ ಇರಲ್ಲ. ಅದನ್ನ ನಾವ್ ಈವನ್ ನಾವ್ ಫೀಲ್ ಮಾಡೋಕಾಗಲ್ಲ. ಹೇಳದ್ನಲ್ಲ, ಆ ಸ್ವಾತಂತ್ರ್ಯ ಟೈಮಿನ ಆ ದಿನಗಳಿದಾವಲ್ಲ, ಆ ಪುಸ್ತಕಗಳನ್ನ ಓದಿದಾಗ ಮಾತ್ರ ನಮ್ಗೆ ಆ ಪುಸ್ತಕಗಳನ್ನ ಓದ್ಬೇಕು ನಾವು, ನಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟಕರವಾಗಿತ್ತು ಅಂತ. ಒಂದು ಸತ್ಯಾಗ್ರಹ ಮಾಡ್ಬೇಕಾದ್ರೆ ಏನೋ ಸ್ಫೋಟಕಗಳನ್ನ ಹಾಕ್ತಾ ಇರೋದು, ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದದ್ದು, ಸೊ ಇವೆಲ್ಲ ನಾವು ಅನುಭವಿಸಿ ಇದ್ರೆ ಮಾತ್ರ ಗೊತ್ತಿರೋದು. ಅದರ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ತರದ ಟೀಮ್ನವರು ಆದಷ್ಟು ಜನಕ್ಕೆ ಅದ ಅರಿವು ಮೂಡಿಸ್ತಾ ಹೋಗ್ಬೇಕು. ಅಂಥದ್ದೊಂದು ಯೂತ್ ಮೂಮೆಂಟ್ ನಿಮ್ಮ ಸ್ವರಾಜ್ಯ 75 ಆದ್ರೆ ಬಹುಶಃ ನೀವು ಇಚ್ಛಾಶಕ್ತಿ ಅಂತ ಹೇಳ್ತಿದ್ರಲ್ವಾ, ಅದು ಪ್ರತಿಯೊಬ್ಬರಲ್ಲೂ ಬೆಳಿಲಿಕ್ಕೆ ಸಾಧ್ಯ. ಈಗ ಮಾದಕ ವ್ಯಸನಿಗಳಾಗ್ತಾರೆ, ಹೆಚ್ಚಿನವರು ಜವಾಬ್ದಾರಿ ಇಲ್ಲದವರು, ನಮ್ಗೇನು ಮಾಡೋ ಕೆಲಸ ಇಲ್ಲ, ನಂಗೆ ಅದು ನೋವು, ಅದು ಬೇಜಾರು, ಇದು ಡಿಪ್ರೆಷನ್ ಅಂತ ಹೇಳ್ಕೊಂಡು ಒಂದೊಂದಕ್ಕೆ ದಾಸರಾಗ್ತಾರೆ. ನನಗೊಂದು ಗುರಿ ಇದೆ ಬದುಕಲ್ಲಿ ಅಂದ್ಕೊಂಡ್ರೆ ಅವರು ಈ ಥರ ಡೈವರ್ಷನ್ಗಳಾಗೋದು ತಪ್ಪತ್ತೆ. ಮತ್ತದು ಕಾಲೇಜು, ನಮ್ಮ ಶಿಕ್ಷಣ ವ್ಯವಸ್ಥೆ, ಇವುಗಳ ಪಾತ್ರಗಳೆಲ್ಲ ಬಹುದೊಡ್ದು. ಮತ್ತೆ ಎಲ್ಲದಕ್ಕೂ ನಾವು ಸರ್ಕಾರನ ದೂರ್ಕೊಂಡು ಕೂತ್ಕೊಳ್ಳಿಕ್ ಆಗಲ್ಲ, ಯಾಕೆಂದ್ರೆ ಸರ್ಕಾರ ಯಾರದ್ದು? ಸರ್ಕಾರ ನಮ್ದೇ, ಸರ್ಕಾರ ನಾವೇ ಮಾಡಿರೋದು. ಸರ್ಕಾರದಿಂದ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂದ್ಕೊಂಡ್ರೆ ನಾಟ್ ಪಾಸಿಬಲ್. ಐ ಥಿಂಕ್ ನಾವೆಲ್ಲರೂ ಸೇರಿ ಅದನ್ನ ಮಾಡಿದ್ರೆ ಮೋಸ್ಟ್ ಪ್ರೊಬಾಬ್ಲಿ, ಅದು ನಿಮ್ಮಂತಹ ಯುವಕರು 18, 17, 16 ವಯಸ್ಸಿಗೆ ಎಚ್ಚೆತ್ತುಕೊಂಡಿದ್ದೀರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಈ ಭಾವನೆ ಸದಾ ಇರಲಿ ನಿಮ್ ಜೊತೆಗೆ. ಇನ್ನಷ್ಟು ನಿಮ್ಮಂತಹ ಸಮಾನ ಮನಸ್ಥಿತಿಯನ್ನು ಹಾಕೊಂಡು ನೀವು ಮುಂದೋದ್ರೆ ಇನ್ನಷ್ಟು ಮನಸ್ಥಿತಿಯ ಸಮಾನ ಮನಸ್ಥಿತಿಯವರು ನಿಮ್ಮೊಂದಿಗೆ ಸೇರ್ಕೊಳ್ಬಹುದು ಅನ್ಕೊಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ, ಸ್ವರಾಜ್ಯ 75 ಸದಸ್ಯೆ. ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಈ ಸಂದರ್ಭದಲ್ಲಿ ಬಂದು ರೇಡಿಯೋ ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ತುಂಬಾ ಲೈಕ್ ಮಾತಾಡಿದ್ರಿ, ನನ್ಗೆ ಇಷ್ಟ ಆಯ್ತು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮಾತು. ಸೊ ಹೀಗೆ ನಡೀತಾ ಇರಲಿ ನಿಮ್ಮ ಪಯಣ. ಥ್ಯಾಂಕ್ ಯು
1: ಸೋ ಮಚ್.
0: ಕೆಲವ್ರೆ, ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಎಲ್ಲಿಂದ ಬಂತು, ಹ್ಯಾಂಗ್ ಬಂತು, ಯಾರಿಂದ ಬಂತು, ಯಾರಿಗ್ ಬಂತು, ಎಲ್ಲ ಒಂದ್ಸಲ ನೆನಪು ಮಾಡ್ಕೊಳಿ, ಮಾಡ್ಕೊಂಡು ನಿಮ್ಮನೆ ಮಕ್ಕಳಿಗೂ ಒಂಚೂರು ಹೇಳಿ, ಅವ್ರಿಗೂ ಗೊತ್ತಲ್ಲಿ ನನ್ನ ದೇಶ, ನನ್ನ ದೇಶಕ್ಕೆ ಒಂದು ಕಾಲದಲ್ಲಿ ಎಷ್ಟು ಕಷ್ಟ ಇದ್ದಿತ್ತು, ಈಗ ನಾವೆಷ್ಟು ಸುಖವಾಗಿದ್ದೀವಿ. ಈ ದೇಶ ಬಿಟ್ಟು ನಾವು ಇನ್ನೊಂದು ದೇಶಕ್ಕೆ ಹೋದರೆ ನನ್ನ ದೇಶ ಥರ ಇನ್ನೊಂದು ದೇಶ ಇಪ್ಪಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಈ ಸ್ವಾತಂತ್ರ್ಯದ ಬೆಲೆ ಪ್ರತಿಯೊಬ್ಬರಿಗೆ ಗೊತ್ತಿರಲಿ. ನಾವು ದುಡ್ಡನ್ನು ಹ್ಯಾಂಗೆ ಲೆಕ್ಕ ಮಾಡಿ ಖರ್ಚು ಮಾಡುತ್ತಲ್ಲ, ಹಾಗೆ ನಮ್ಮ ಸ್ವಾತಂತ್ರ್ಯನೂ ಲೆಕ್ಕ ಇಟ್ಟೇ ಖರ್ಚು ಮಾಡ್ಕ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ. ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸುವ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತೋ, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಣಗಿತ್ತು. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದ್ದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕೊ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕೊ ಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ. ದೊರೆ ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿಕ್ ಬತ್ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ನಮ್ರ, ದೊರೆ ಬತ್ನಮ್ರ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, ಎಂತಾಯ್ತ ಕಂಡೆ. ಥೋ, ಇದಿ ಅಂತದ ಇದ? ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್. ನೀವು ಕುಡಿಯು ಹಂಗೆ, ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಹಾ, ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತು, ಬೆಳಗ್ಗೆ ಮಾತಾಡುವಾಕ. ನಂಗ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా, ఎంత కర్త్యంబ్రు?
1: దొరే బా, ఇది కూతుకో. నావిబ్రు బెంగళూరు హోపదు. నాళ సాయంకాల కలదనా?
0: అమ్మా, మాత నానిప్పుదు బెంగళూరిగే ಬರಸ್ತಳವಮ್ಮ. ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ, ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಾಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಾಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು. ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ, ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಆ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ, ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟ್ರೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡು ಹೋಗಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ. ಗೋವಿಂದ ನಮ ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ ಇಲ್ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ

0: ಹೋಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದ್,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡ್ ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದ್ಯಾಂಗ್ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೆ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಹಾ ಹಾ ಹಾ ಸುನಂದ ಸುನಂದ.
4: ಹಾ
3: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ, ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗ್ ಹೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಭಾಗ್ಯನ್ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗ ಈಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರ್? ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
1: ಆಯ್ತು.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ಬರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೇ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದ ಹೆಂಗೆ?
0: ಸರಿ ಹೋಯ್ಲಿ, ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಅತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ, 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲೆ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕ್ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುರ್ಸತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲೇ ಹನುಮಂತನ ಅಪಾರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳೆ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅನ್ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳು.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೆ, ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲೆ, ಎಂತದ?
0: ದೊರೆ ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದ್ದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ.
4: ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಒದಕಿ ಬಾಯಲ್ಲ, ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ, ಒಂದ್ ತಿಂಗಳಲ್ಲ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯ ಜಯ ಗಂಗಾಧರ ಎನ್ನುವಂತ ಒಂದು ಗೀತೆ, ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1960 ತೆರೆ ಕಂಡಿರುವಂತ ಒಂದು ವರ್ಷ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ಗೀತೆ ಇದೀಗ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ

0: ಪತಿವ್ರತೆಗೆ ಓಡಳು ಇತರರ ಸುತಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
0: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು

0: ಕೊಡಳು ಇತರರ ತುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1963 ತೆರೆ ಕಂಡಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತಹ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: नहरों के जाम से दिल गया जान गए गए हम काम से जी गए हम काम से।
1: ಲಕ್ಷ್ಮಣ ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಗ್ಲಿಲ್ಲ ಅಪ್ಪಾಯ್ ಕರ್ಚಿ ದುಡ್ಡು ಕೊಡ್ಲೆ?
2: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
1: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇ ನಿನ್ಗಳೆ ಎಷ್ಟಿಯಾ, ಅವಳಿ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತ ಕೇಂದ್ರ ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು
2: ಮಗ. ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ಟ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗ ಟ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
1: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
3: ಏ ಬೊಬ್ಬರ್ಯಾ,

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಎಷ್ಟಿಯಾ, ಅವಳಿಗೆ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಅರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ.

ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಹೊಳಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಏನ್ ಸರ್, ನಿನ್ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಇರ್ಕಾನ್ ಸುಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ. ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲ್ ಹತ್ತಂಬ. ಹೌದು, ಒಪ್ಕಂಬ. ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕ್ ಹೋಗ್ ಕಣಿತಲ್ಲ.
3: ಏ ಬಾಬರಿಯಾ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरी जिंदगी के फैसले आजमाना दो अगर

पहली नजर मेरे जिंदगी के फैसले आजमाना दो अगर

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಕೇಂದ್ರೆ ಸೋಲ್ಜರ್. ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ದು. ಒಬ್ಬ ಕೃಷಿಕ ಮತ್ತೊಬ್ಬ ಜವಾನ್, ಯಾರಂತ ಹೇಳಿದ್ರೆ ಸೈನಿಕ. ಇಬ್ರು ಒಂದು ದೇಶಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ ಇಬ್ರು, ಒಬ್ರು ಗಡಿಯಲ್ಲಿ ಕಾದ್ರೆ ಒಬ್ರು ದೇಶದ ಆಹಾರದ ಕೊರತೆ ನಿಗ್ಸೋದಕ್ಕೆ ಅವ್ರು ಹೋರಾಡ್ತಾ ಇರ್ತಾರೆ. ಅಂತ ಒಬ್ಬ ಸೈನಿಕ ಇವತ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ. ಅವ್ರ ಹೆಸರು ಕರುಣಾಕರ ಗಾಣಿಗ, ನಮ್ಮೂರರೇ ಬಸರೂರಲ್ಲ ಸರ್?
3: ಬಸರೂರು, ಮೊದಲು ಹುಟ್ಟದ್ದು ಕೋಟೇಶ್ವರ.
2: ಕೋಟೇಶ್ವರದಲ್ಲಿ ಹುಟ್ಟದ್ದು, ಈಗ ಇಪ್ಪದ್ದು
3: ಬಸರೂರು.
2: ಕರುಣಾಕರ ಗಾಣಿಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ.
3: ನಮಸ್ಕಾರ.
2: ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋದಲ್ಲಿ ಸೋಲ್ಜರ್ಸ್ ಗಳನ್ನ ಕಾಂಬುದಂದ್ರೆ ಭಾರಿ ಖುಷಿ ಆತ, ಯಾಕಂದ್ರೆ ಅಪರೂಪದಲ್ಲಿ ಅಪರೂಪ. ಅದು ನಮ್ಮ ಬದಿಯಲ್ಲೆಲ್ಲ ಅಂದ್ರೆ ನಮ್ಮ ಸೌತ್ ಕ್ಯಾನರಾದಲ್ಲಿ ಈ ಆರ್ಮಿ ಹಾಪರ್ ತುಂಬಾ ಕಡಿಮೆ. ನಮ್ದೇನಿದ್ರು ಒಂದೇ ಬ್ಯಾಂಕ್, ಇಲ್ಲಾಂದ್ರೆ ಟೀಚರ್, ಇಲ್ಲಾಂತ ಹೇಳಿದ್ರೆ ಬೇಕರಿ, ಅಲ್ಲಾಂತ ಹೇಳಿದ್ರೆ ಹೋಟೆಲ್. ಅದು ಬಿಟ್ರೆ ಇಂಥ ಕೆಲಸಗಳೇ ಚೂರು ಪಾರ್ಕಾಂಬೋದ್ ಬಿಟ್ರೆ ನಾವು ಸೈನಿಕರಾಗಿ ಒಪ್ಪೋದು ಅಪರೂಪ. ಅಂತದ್ರಲ್ಲಿ ನೀವ್ ಹೆಂಗ್ ಸರ್ ಈಗ ಸೈನಿಕನಾಗೋದಕ್ಕೆ ಚೂಸ್ ಮಾಡ್ಕೊಂಡ್ರಿ, ಅದ್ರ ಆಯ್ಕೆ ಹೆಂಗ?
3: ಅಂದ್ರೆ ನಾನ್ ಮೊದ್ಲು ನಮ್ಮ ಮಾವ ಇದ್ರು ಒಬ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಪವರ್ಫುಲ್ ಯಾವ್ದಂತ. ಅವ್ರು ಯಾವತ್ತು ಹೇಳೋದು ಮಿಲಿಟರಿ, ಮಿಲಿಟರಿ ಅಂದ್ರೆ ಪವರ್ಫುಲ್. ಒಂದು ಎರಡನೇದಾಗಿ 99 ಕಾರ್ಗಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಅವಾಗ ಟಿವಿ ಏನಿಲ್ಲ ನಮ್ಮನೇಲಿ, ಟಿವಿ ಮನೇಲಿ ಕರೆಂಟ್ ಬಂದಿದೆ ನಮ್ಮ ಆರ್ಮಿ ಹೋದ್ಮೇಲೆ. ನಿಜ ಹೇಳ್ಬೇಕಂದ್ರೆ ಅದು ಮುಂಚೆ ಕರೆಂಟ್ ಇರ್ಲ ಇತ್ತು, ಕರೆಂಟ್ ಇರ್ಲ ಇತ್ತು ಅಲ್ಲ. ಹಾಂಗಲ್ಲ, ಈಗ ಕೆಲವರು ಹೇಳ್ತಾರೆ ಬಡವರು ಅದ್ರ ಮೇಲೆ ಹೋತ್ರ ಅಂತೇಳಿ, ಅದೆಲ್ಲ ಸುಳ್ಳು. ಯಾಕಂತ ಹೇಳಿದ್ರೆ ನಾನು ಟ್ರೈನಿಂಗ್ ಮಾಡೋತ್ತಿಗೆ ಕಾಫಿ ಎಷ್ಟಿರುತ್ತಲ್ಲ ಅವ್ರ ಮಕ್ಕಳೆಲ್ಲ ಮಟ್ಟಿದ್ರು. ಹಾ, ಮತ್ತೆ
2: ಮಡಿಕೇರಿಯವರು,
3: ಚಿಕ್ಕಮಗಳೂರವರು, ಮತ್ತೆ ಸುಮಾರು ಜನ ಇದ್ರು ಎಲ್ಲ. ಕೆಲವರೆಲ್ಲ ಆಲ್ರೆಡಿ ಎರಡ್ ಜನರೇಷನ್ ಇಂದ ಅವ್ರದ್ದು ಇದೇ ಇದ್ರಲ್ಲಿ, ಯಾವ್ದ್ರಲ್ಲ ಆರ್ಮಿಯಲ್ಲೇ ಇದ್ರು. ಸೊ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವ್ರ ಒಂದ್ ಮನ್ಸಲ್ಲಿ ಒಂದು ಅಷ್ಟೇ. ನಮ್ಗೊಂದಿತ್ತು, ನಾನ್ ಸ್ವಲ್ಪ ಸಂದೀಪತಿ ಹೆಂಗೆ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ ನಾನು. ಅಂದ್ರೆ ಫಸ್ಟ್ ಬೆಂಚ್ ಫಸ್ಟ್ ಯಾರ ಹತ್ರ ಅಲ್ಲಿ?
2: ಗಾಂಧಿಗಳು
3: ಅಲ್ಲ, ಕುಳ್ರೆ
2: ಕುಳ್ರೆ ಇರ್ತ
3: ಎಲ್ಲಕ್ಕಿಂತ ಹೈಟ್ ಕಮ್ಮಿ. ನಂಗ್ ಅಂದ್ರೆ ಹೈಟು ಬೇಕಿತ್ತು. ನಾನು ನಾನು ಎಸ್ ಎಲ್ ಸಿ ತನಕ ಫಸ್ಟ್ ಬೆಂಚ್ ಫಸ್ಟೇ. ಯಾವತ್ತು ಆಗ ಕಮ್ಮಿ ಸಿಕ್ಕ ಅದೆಲ್ಲ ಹೇಳುದ್ ಬೇಡ.
2: ಯಾಕಂದ್ರೆ ಇವತ್ ಯಾವ್ದೋ ಒಂದು ಮಗು ಪಾಪ ನಾನು ಇನ್ನೂ ಕುಳ್ಳಿದ್ದೆ ಅಂತ ತುಂಬಾ ಇನ್ಫಿರಿಯಾರಿಟಿ ಫೀಲ್ ಮಾಡ್ತಾ ಇದ್ರೆ ನಾನು ಕರುಣಾಕರ ಗಾಣಿಗಳ ತರ ಉದ್ದ ಇಲ್ಲ ಕನ್ನಡ
3: ಗ್ಯಾರಂಟಿ. ಟ್ರೈ ಮಾಡಿದ್ರೆ ಎಂತದ್ದು ಆತ ಅದಕ್ಕೂ ನಾನೇ ಇದೆ ಉದಾಹರಣೆ. ಬೇಕಾದ್ರೆ ನಾನು ಶಾಲೆ ಕೊಟ್ಟೇಶ್ವರ ಶಾಲೆ ವಿಚಾರಿಸ್ಲಿಕ್ ಬೇಕಾದ್ರೆ ನಂದು ಟೈಮಿಂಗ್ ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು ನಂದು ಎದುರಿಗೆ ಒಂದ್ ದೊಡ್ಡ ಇದೇ ಇತ್ತು ನಂಗೆ ಅಂತಂತೇಳಿ. ಈಗ ಎಂತ ಮಾಡೋದು, ನಾ ಹೈಟ್ ಕಮ್ಮಿ ಆಯ್ತಲ್ಲ ಅಂತೇಳಿ
2: ಅದೇ ಟೆನ್ಷನ್.
3: ಅದು ಟೆನ್ಷನ್ ಇತ್ತು. ಮಿಲಿಟರಿ ಬೇಕಾದ್ರೆ ಹೈಟ್ ಬೇಕು ಮತ್ತೆ ವೇಟ್ ಬೇಕು. ನಮ್ ಸಿಕ್ಕಾಪಟ್ಟೆ ಸಪೂರ ಇದ್ದೆ. ಕಡೆಗೆ ಒಬ್ರು ಹೇಳಿದ್ರೆ ನಂಗೆ ನೀವು ಓಡು ಶುರು ಮಾಡೋಣ ಆಯ್ತು. ಅಲ್ಲಿಂದ ಶುರು ಮಾಡಿದೆ 2 ವರ್ಷ ಕಂಟಿನ್ಯೂ ಓಡೋದು ಮತ್ತೆ ಮರ ಹತ್ಕೊಂಡು ನಿಲ್ಲೋದು. ಆಗಲೇ ಜಿಮ್ ಅಲ್ಲಿ ಎಲ್ಲಿತ್ತು ಆಗಲೇ. ಈಗ ಯಾರೋ ಒಬ್ರು ಅವರಿಗೆ ಮತ್ತೆ ನಾವು ಜಿಮ್ ಸೇರಿ ನಾವು ಮುಂದ್ ಬರ್ಕದಲ್ಲ ಅಂದ್ರೆ ಜಿಮ್ ಇರ್ತದೆ ನಮ್ಮಂತರ ಜಿಮ್ ಅಲ್ಲಿ ಮುಂಬಕ್ಕೆ
2: ಕಷ್ಟ ಇತ್ತು. ಅಂತದ್ರಲ್ಲಿ ಅದೆಲ್ಲ ದೂರದ ಮಾತು,
3: ದೂರದ ಮಾತು.
2: ಹಾಗಾಗಿ ಮರ ಹಿಡ್ಕೊಂಡು
3: ನೇತಾಡ್ತಿದ್ದೆ ನಾ ಎಲ್ಲಿ ಮರ ಮತ್ತೆ ದೇವಸ್ಥಾನ ಕೆರೆ, ಕೋಟೇಶ್ವರ ದೇವಸ್ಥಾನ ಕೆರೆ ಈಜು ಪಾರ್ ಆಗ್ತಿದ್ದೆ ನಾನು ಆಚೆಗೆ ಆಚೆಗೆ. ಹಾ, ಈಜ್ತಾ ಇದ್ದೆ
2: ಅಂದ್ರೆ
3: ಹೈಟ್ ಕೊಟ್ಟಿರ್ತ. ಆ ಕೆಲಸ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಕೆಲವರು ತೀರಿಯೋದೆಲ್ಲ ಆಯ್ತಲ್ಲ, ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಯಾರು ಎಂತ ಮಾಡ್ತಾರೆ ಅವಾಯ್ಡ್ ಮಾಡ್ತಿದ್ರು. ಬಟ್ ನಾನು ಕದ್ದು ಮುಚ್ಚೋತಿದ್ದೆ. ಹಂಗೆ ಹಂಗೆ ಸ್ವಲ್ಪ ಹೈಟ್ ಆಯ್ತು ನಂದು. ಅಂದ್ರೆ ಆರ್ಮಿ ಬೇಕು 157 ಬೇಕಾಯ್ತು, 155 ಬೇಕಾ ಅಷ್ಟ ಆಯ್ತು. ಯಾಕಂದ್ರೆ ಫಸ್ಟ್ ಒಂದ್ಸಲ ನಾನು ಫಸ್ಟ್ ಇಯರ್ 20 ಪೇಪರ್ ಬಂದಿತ್ತು, ಆಡಿಷನ್ ಪೇಪರ್ ಉದಯನ ಎಲ್ಲ ಕೂಳೂರಲ್ಲಿ ಇತ್ತಂದ್ರೆ ರ್ಯಾಲಿ. ನಾನು ರಾತ್ರಿ ಹೋಯ್ದೆ ಅಲ್ಲಿ, ಒಂದು 2000 ಜನ ಬಂದಿರು ಸುಮಾರು. ಅದ್ರಲ್ಲಿ ಎಷ್ಟು ಒಂದು 200 ಜನ ಸೆಲೆಕ್ಷನ್ ಆಗ್ತದಷ್ಟೇ, 2000 ಜನಕ್ಕಿಂತ ಜಾಸ್ತಿ ಇದ್ರು. ಕಡೆಗೆ ನಾನು ಶಾಲೆಯಲ್ಲಿ ಯಾವತ್ತು ಪ್ರೈಸ್ ತಕೊಂಡ್ಲ, ಯಾವತ್ತು ಓಟದಲ್ಲ ಇಲ್ಲಿ ಯಾವ್ದಲ್ಲ ಒಂದು ಲಾಟ್ ಸೇರಿ ತಕೊಂಡ್ಲಿಲ್ಲ ನಾನು. ನಮ್ಮಮ್ಮ ಯಾವತ್ತು ಹೇಳುದು, ಅಯ್ಯೋ ನೀನ್ ಲಾಟಿ ತಗೊಳ್ತಿಲ್ಲ ಮೇಡಮ್. ಕಡಿ ಅಂತ ಮಾಡಿದ ಅಲ್ಲಿ ಓಡಕ್ ಹೋದ್ವಿ, 200 ಜನ ಒಂದ್ಸಲ ಓಡ್ತಿದ್ರಲ್ಲ, ಅದ್ರಲ್ಲಿ ನಾನು 3ನೇ ಬಂದಿದೆ. 200 ಜನರಲ್ಲಿ 3ನೇ ಬಂದಿದೆ. ಆಯ್ತು, ಸೆಲೆಕ್ಷನ್ ಎಲ್ಲ ಆಯ್ತು, ಮೆಡಿಕಲ್ ಫಿಟ್ ಇದ್ದೆ ನಾನು ಮೊದ್ಲಿಂದ. ಆಮೇಲೆ ಪ್ರತಿಯೊಂದ್ರಲ್ಲೂ ಫಿಸಿಕಲ್ ಫಿಟ್ ಇದ್ದೆ, ಮೆಂಟಲಿ ನಾನು ಅದು ಸ್ಟ್ರಾಂಗ್ ಮಾಡ್ಕೊಂಡು ನಾನು ಆರ್ಮಿಗೆ ಹೋಯ್ಕಂತೇಳಿ. ಇಲ್ಲಂದ್ರೆ ಈಗ ಆರ್ಮಿ ಫಿಟ್ ಇದ್ದವ್ರಿತ್ತಲ್ಲ, ಬೇರೆ ಯಾವ್ದನ್ನು ಮಾಡ್ಲಕ್ಕೆ ಜಾಬ್, ಪೊಲೀಸ್ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಒಂದಿರಿತ್ತು, ನಾನು ಆರ್ಮಿಗೆ ಹೋಯ್ಕಂತೇಳಿ. ಅದಕ್ಕಿಂತ ಮುಂಚೆ ನಾನು ಕೆಲವ್ರು ಮಾತಾಡ್ಲಿಕ್ಕಂತಿದ್ದೆ, ಆರ್ಮಿ ಕೆಲವ್ ದುಡ್ಡೆಲ್ಲ ಕೊಡ್ಕತ್ ಲಂಚ್ ಎಲ್ಲ ಕೊಡ್ಕತ್ ಮರೆ ಅಂತೇಳಿ ಹೇಳ್ತಿದ್ದೆ. ಅದೆಲ್ಲ ಸುಳ್ಳು, ಅದೆಲ್ಲ ಅದೆಲ್ಲ ಇಲ್ಲ ಆತರ ಅಂತ ಇಲ್ಲ. ಅಷ್ಟೇ ಅಷ್ಟೇ ಎಲ್ಲ ಹೇಳುದಷ್ಟೇ. ಕಡೆ ನೀ ಏನ್ ದುಡ್ಡಿಗೆ ಅಂತ ಮಾಡ್ತೀಯ, ಕಡೆ ಕಲ್ ಕೊಡುಕೆ ಹಂಗೆಲ್ಲ ಅಂತಿದ್ರ. ಆ ಟೈಮಲ್ಲಿ ಎಂತ ಇತ್ತು ಅಂದ್ರೆ ಹೇಳಿದ್ರೆ, ಜನರ ಮನ್ಸೊಳಗೆ ಗೌರ್ಮೆಂಟ್ ಜಾಬ್, ಆರ್ಮಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತೇಳಿ ಇರುತ್ತೆ, ಅಲ್ಲಿ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಎಂತ ಇತ್ತು, ನಾ ಹೆದರ್ಕಂಡ್ಲ, ನಾ ಹೋದೆ, ಸೆಲೆಕ್ಷನ್ ಆಯ್ತು, ಮೆಡಿಕಲ್ ಎಲ್ಲ ಆಯ್ತು, ಮನೆಗೆ ಕಾಲ್ ಲೆಟರ್ ಬಂತು.

0: ಎಜಿ ಇತ್ತು ನಿಮ್ಗೆ 16 ಅಂದ್ರೆ ಎಸ್ ಎಲ್ ಸಿ ಮುಗಿತಿತ್ತು ಗೊತ್ತಾ ಮೊದಲನೇ ಅಂತ 5 ವರ್ಷಕ್ಕೆ ಹಾಕ್ತಿದ್ರ, ಒಂದನೇ ಕ್ಲಾಸ್ 5 ವರ್ಷಕ್ಕೆ ಹಾಕ್ತಿದ್ರು, ಆಗಲಿಗೆಲ್ಲ ಹಂಗೆಲ್ಲ
1: ಕರೆಕ್ಟ್.
0: ಆಧಾರ್ ಕಾರ್ಡ್ ಇದ್ರಕ್ಕೆ ಅಂತ ಇಲ್ಲ ನಾವೆಲ್ಲ ಒಪ್ಪತ್ತಿಗೆ. ಕಡೆಗೆ ಅದೇ 17 ವರ್ಷ ಆಯ್ತು. ಕಡೆಗೆ ಅಲ್ಲಿ ಟ್ರೈನಿಂಗ್ ಹೋದೆ, ಅಲ್ಲೂ ಮತ್ತೆ ಮೆಡಿಕಲ್ ಎಲ್ಲ ವಾಪಸ್ ಹತ್ರಿ ಅಂದ್ರೆ ಇದಿಲ್ಲ ಬಿಆರ್ ಓಲ್ ಮಾಡ್ತಾರೆ ಮೆಡಿಕಲ್, ಮತ್ತೆ ಅಲ್ಲಿ ಸೆಂಟ್ರಿಗೆ ಹೋದ್ಮೇಲೆ ಅಲ್ಲೂ ಒಂದ್ಸಲ ಆತ್ ಮೆಡಿಕಲ್.
1: ಅಲ್ಲ ಇದಕ್ಕಿಂತ ಮುಂಚೆ ನೀವೀಗ ಆರ್ಮಿಗೆ ಸೇನೆಗೆ ಸೇರ್ತೆ ಮಿಲಿಟರಿಗೆ ಹಾಪದಂದಾಗ ನಿಮ್ ಮನೆಯವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ರ?
0: ನಾ ಸೇರೋರಿಗೆ ಗೊತ್ತಿಲ್ಲಲ್ಲ
1: ವಿಷಯವೇ ಗೊತ್ತಿಲ್ಲ,
0: ವಿಷಯ ಗೊತ್ತಿಲ್ದಂಗೆ ಹೋಯ್ದೇನೆ. ನಾನು ಒಬ್ಬನೇ ಮಗ ನನ್ನ ಅಮ್ಮನಿಗೆ.
1: ಹೌದಾ?
0: ಒಬ್ಬನೇ ಮಗ, ನನ್ನ ತಂಗಿ ಇದ್ದಾಳೆ ಒಬ್ಳು, ನಾವಿಬ್ರೆ. ಅವ್ರಿಗೆ ಹೇಳಲಿಲ್ಲ ನಾನು ಹಿಂಗ ಹಿಂಗ ಇತ್ತು ಅಂತಾನೆ. ಕಡೆಗೆ ನಾನು ಹೋಪ್ ಶುರು ಮಾಡಿ ಹಿಂಗೆ ಇತ್ತು ಒಂದು ಕಣಕ ಬತ್ತಂದು ಹೋದ್ ಹೋದ್ದೆ.
1: ಓದಿದ SSLC
0: ಪಿ ಯು ಸಿ ಹೋಯ್ತಿದ್ದೆ, ಕಾಮರ್ಸ್ ತಕೊಂಡಿದ್ದೆ.
1: ಅಷ್ಟಿಗೆ ಇದೆಲ್ಲ ಆಯ್ತು, ಕಡೆ ಸೀದಾ ಹೋಯ್ತಿದ್ದೆ.
0: ಹೊರಟಿದ್ದೆ ಹಿಂದ್ ಕಂಡದಲ್ಲ ಮುಂದ್ ಕಂಡದಲ್ಲ ಸೀದಾ ಹೋದ್ದೆ.
1: ಕಡೆಗೆ ಹೋಪದಿಗೆ ಇಲ್ಲಿಂದ ಹೋಪಕ್ಕೆಲ್ಲ ಜನ ಇದ್ದೀರಾ ಅಥವಾ?
0: ಇಲ್ಲಿಂದ ಮಂಗಳೂರಿಗೆ ನಾನು ಒಬ್ಬನೇ ಹೋದೆ, ಅಲ್ಲಿಂದ ಜನ ಇದ್ರು. ಸೇರ್ ಈಗ ಜಾಯ್ನ್ ಆದ್ರ ಇತ್ತಲ್ಲ, ಕೆಲವರು ಸೇರ್ಕೊಂಡಿರ್ತಾರೆ ಅಂದ್ರೆ ಜಾಯ್ನ್ ಆಯ್ತು ಅವ್ರದೆಲ್ಲ, ಅವ್ರಿಗೆ ಕಾಲ್ ಲೆಟರ್ ಬಂತು. ಅವ್ರು ನಾವೊಂದು 15 ಜನ ಇದೀವಿ ಸರ್ಸಿಗೆ, ನಾವೆಲ್ಲ ಒಂದ್ ಸೆಂಟ್ರಿಗೆ ಹೋಪ್ ಅವ್ರು
1: ಒಟ್ಟೆ ಹೊರೆ. ನೀವು
0: ನಾಳೆ ಒಟ್ಟಿಗೆ ಹೋಯ್ತು ರೈಲಲ್ಲ?
1: ಯಾಕಂದ್ರೆ ಒಂದ್ ಹಳ್ಳಿಯಿಂದ ಒಂದ್ ಮಗು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋತಂದ್ರೆ ಅದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಗೊತ್ತಿಪ್ಪುದಿಲ್ಲ.
0: ರೈಲ್ವೆ ಸ್ಟೇಷನ್ ಗೊತ್ತಿದ್ದಿಲ್ಲ, ಮತ್ತೆಂತ ಗೊತ್ತ, ಮತ್ತೊಂದ್ ಭಾಷೆ. ನಮ್ಗೆ ಹಿಂದಿ ಬತ್ತಿಲ್ಲ, ಅವ್ರಿಗೆ ನಮ್ ಭಾಷೆ ಬತ್ತಿಲ್ಲ.
1: ಮ್ಯಾನೇಜ್
0: ಆಯ್ತು ಅಂದ್ರೆ ಫಸ್ಟ್ ಎಂತಲ್ಲ, ನಾವು ಅಲ್ಲಿ ಸೌತ್ ಇಂಡಿಯನ್ಸ್ ಬರ್ತಾರಲ್ಲ ತಮಿಳ್ನಾಡು, ನಾವು ಈ ಕನ್ನಡದವ್ರು ಸ್ವಲ್ಪ ಮಾತಾಡ್ತಾರೆ ಹಿಂದಿ, ಅಂತ ಸ್ವಲ್ಪ ಬಂದಿರುತ್ತೆ. ತಮಿಳ್ ಅವ್ರಿದ್ರಲ್ಲ, ತಮಿಳ್ ಅವ್ರು ಮತ್ತೆ ಆಂಧ್ರದವ್ರು ಒಂಚೂರು ಆಂಧ್ರದವ್ರು ಅಡ್ಡಿಲ್ಲ ಸ್ವಲ್ಪ, ಆ ತಮಿಳ್ ಅಂತೂ ಬಿಲ್ಕುಲ್ ಬರ್ತಲ್ಲ ಪಾಪ. ಅವ್ರಿಗೆ ಕಲಿಬಾರ ಭಯಂಕರ ಸ್ಟ್ರಗಲ್ ಮಾಡ್ತಾರ ಅವ್ರು, ಬಟ್ ನನ್ಗೆ ಸ್ವಲ್ಪ ಈಜಿ ಆಯ್ತು. ಹೆಂಗಂತ ಅಲ್ಲಿ ಮಾರಿ ಮಾತ್ ಮತಿ ಹೊಡಿತಿದ್ದೆ, ಬಡ ಬಡ ಬಡ ಅಂದೇಳಿ ಅಂದ್ ಹೊಡಿತಾರೆ ಅಂದ್ರೆ ಹೊಡಿಲೇ ಬೇಕು. ಮಾತ್ ಮತಿ ಅಂದ್ರೆ ಬಡಗಿ ಬಿತ್ತು ಸಮಿ ಬಿಡ್ತಿದ್ ಎಂತಕಂದ್ರೆ ಬಿಡ್ತಾರೆ, ಅದು ಬಿಡ್ಲೇ ಬೇಕು ಆಕ್ಚುಲಿ. ಈಗ ನೀವು ಕಂಡಿರಿ ಈಗ ಶಾಲೆಲ್ಲ ನಾಕಿಯಂತೆ ಮಕ್ಳೆಲ್ಲ ಹೊಡೆದ್ರು ಮನೆಯವ್ರು ಹೋಗ್ತಾರೆ. ಅದೇ ದೊಡ್ಡ ಮೇನ್ ಪ್ರಾಬ್ಲಮ್ ಅದ್
1: ಹೊಡಿಕಂತ್ರೆ ನೀವು
0: ಸ್ವಲ್ಪ ಒಂಚೂರ ಬೀಳಿಕೆ
1: ದಶಗುಣ
0: 100%. ನಾವಲ್ಲಿಗ ಅಲ್ಲಿಗ ಸೇರಿದ್ರ ಆರ್ಮಿ ಹೆಂಗಂಗ ಇರ್ತಾವ್ ತಲೆ ಮತ್ತೆ ಬೇರೆ ಬೇರೆ ರೀತಿ ಮೆಂಟಾಲಿಟಿ ಇರುತ್ತ, ಅವ್ರೆಲ್ಲ ಪೆಟ್ಟು ಹೆದರ್ಕಿಂತ ಮತ್ತೆ ಕಲಿತಾರಲ್ಲ ಅವ್ರ. ನಾನು ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಸುದ್ದಿ.
1: ಹೌದಾ?
0: ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ, ಆ ಬಡಗಿ ಬೇಡ ಅಂತೇಳಿ. ಕಡೆಗೆ ಕಲ್ತೆ, ಭಾಷೆ ಬಂತು ನನ್ಗೆ. ಆಮೇಲೆ ನಾನು ಈಗ ಕೆಲವು ಅಲ್ಲಿ ನಿಮ್ಗೆ ನಂಬುದಿಲ್ಲ ಹೇಳ್ರೆ, ನಾನಲ್ಲಿ ಟ್ರೂಪ್ ಸೀನಿಯರ್ ಇದ್ದೆ. ಟ್ರೂಪ್ ಸೀನಿಯರ್ ಅಂತ ಹೇಳಿದ್ರೆ ಈಗ ಲೀಡರ್ ಮಾಡುದಿಲ್ಲ, ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ ಲೀಡರ್ ಮಾಡಿಬಿಡ್ತಾರೆ ಕಣೆ. ಇವನಿಗೆ ಎರಡು ಭಾಷೆ ಬತ್ತಮ್ಮ ಅಂದ್ರೆ ಅವ್ರೆಂತ ಅಂದ್ಕಂತಾರೆ ಗೊತ್ತಾ? ಸೌತ್ ಇಂಡಿಯನ್ ಅಂತಂದ್ರೆ ಎಲ್ಲದು ಒಂದೇ, ತಮಿಳು ಸಬ್ ಏಕೆ ಸಬ್ ಹಿಂದಿ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳಿ ಇವನೇ ಪರ್ಫೆಕ್ಟರ್ ಮಾಡಿಬಿಟ್ಟು ಇವ್ನು ಎರಡು ಭಾಷೆ ಹಿಂದಿನೂ ಕನ್ವರ್ಟ್ ಮಾಡ್ತಾ ಮತ್ತೆ
1: ಸೌತ್ ಇಂಡಿಯನ್
0: ಕನ್ನಡ ಬೇರೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆದ್ರೂ ನಾರ್ಮಲ್ ಈಗ ಸೌತ್ ಕನ್ನಡದವ್ರ ಮನೆ ಎಂತ ತಮಿಳು ಎಲ್ಲ ಸ್ವಲ್ಪ ಮಾತಾಡ್ತಾರ ಅವ್ರು, ಕಲ್ತು ಬಿಡ್ತಲ್ಲ ಹೋದ್ಮೇಲೆ ಎಲ್ಲ ಬತ್ತೆ
1: ಬಾಹುನಾರ
0: ಎಲ್ಲ ಬಂದೇ ಬತ್ತೆ ಅಂದ್ರೆ ಅದು. ಮತ್ತೆ ಆರ್ಮಿ ಹಂಗೆ ಯಾಕಂದ್ರೆ ಎಲ್ಲ ಒಟ್ಟಿಗೆ ಇರ್ತಲ್ಲ ನಾವು, ಹೀಗೆ ಹಂಗಲ್ಲ ಶಾಲೆಗೆ ಬಿಡ್ತಾರೆ ಹೋತ್ರ ಒಟ್ಟಿಗೆ ಐಕಂಬ ಸ್ನಾನ ಮಾಡಿದ ಎಲ್ಲ ಒಂದು ದೊಡ್ಡ ಕೆರೆ ಟೈಪ್ ಇರತ್ತೆ ಅಂದ್ರೆ ಕೆರೆ ಅಲ್ಲ ಇದೆ ಟ್ಯಾಂಕಿ ಎಲ್ಲ ಒಟ್ಟ ಗತ ನೀರ್ ಹಾಕೊಂಡಲ್ಲೇ ಹಂಗೆ ಅಲ್ಲ. ಈಗ ಸ್ವಲ್ಪ ಚೇಂಜಸ್ ಆಯ್ತು, ಮೊದ್ಲೆಲ್ಲ ಆ ಟೈಪ್, ಈಗೆಲ್ಲ ಬಾತ್ರೂಮ್ ಶವರ್ ಎಲ್ಲ ಇತ್ತು. ನಾವಲ್ಲಿ ನಾವು ಜಾಯ್ನ್ ಆಗಿ ಎಷ್ಟೇನು ಇಷ್ಟೆಲ್ಲ ಇರಲಿಲ್ಲ, ಈಗ ಆಡಿಲ್ಲ, ಅಡ್ವಾನ್ಸ್ ಆಯ್ತು ಎಲ್ಲ. ಈಗ ನಾನು 4 ವರ್ಷ ಟ್ರೈನಿಂಗ್ ಸೆಂಟರ್ ಆರ್ಡಿಎಂಎ ಇದ್ದೆ, ಎಲ್ಲಿ ಎಲ್ಲಿ ನಾ ಟ್ರೈನಿಂಗ್ ಮಾಡ್ಕೊಂಡು ಹೋಯ್ದು ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿದ್ದೆ ಅಂತ ಹೇಳಕ್ಕ. ಅಲ್ಲಿಗೆ ಎಲ್ಲ ಚೇಂಜ್, ಬೆಡ್ ಎಲ್ಲ ಎಲ್ಲ ಚೇಂಜ್ ಆಯ್ತು ಈಗ.
1: ಓಕೆ. ಅಲ್ಲ ನಂಗೆ ಈಗ ಒಂದ್ ಪ್ರಶ್ನೆ, ಈಗ ಮನೆಗ್ ನೀವು ಮಿಲಿಟರಿಗೆ ಹೋತಿ ಅಂದಾನೆ ಹೇಳಲಿಲ್ಲ ಅಂತ ಹೇಳ್ರಿ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ನೀವು ಟ್ರೈನಿಂಗ್ ಅಂತ ಹೊರಟ್ರೆ ಅಲ್ಲ, ಆಗಳಿಕ್ಕೂ ಹೇಳಿ ನೀವು?
0: ಆಗಳಿಗೂ ಹೇಳ ನಾನು.
1: ಮತ್ತೆ ಎಲ್ಲಿಗೆ ಹೋತೆ ಅಂತ ಹೇಳಿ?
0: ನಾನು ಈಗ ಮಂಗಳೂರಿಗೆ ಬತ್ತೆ ಒಂಚೂರು ಹೇಳಿದೆ.
1: ಬ್ಯಾಗ್ ಎಲ್ಲ ಹಿಡ್ಕೊಂಡ್ಲಿ?
0: ಬ್ಯಾಗ್ ಅಂತಿಲ್ಲ, ನಾ ಎರಡಂಗಿ ತಕೊಂಡೋಯ್ದೆ
1: ಅಷ್ಟೇ. ಹಾ, ಕಡಿಕ್ ಬಪ್ಪ ಕಾಯ್ತಾ ನಿಮ್ಗೆ ಎಷ್ಟೇನ್ಮೇಲೆ ಬಂದದ್ದು ಅಮ್ಮಂಗ್ ಗೊತ್ತಾಯ್ಕಲ್ಲ ಎಂತ
0: ಲೆಟರ್ ಬರ್ದೇನೆ ಅಲ್ಲಿಂದ.
1: ಹಾ,
0: ಲೆಟರ್ ಬಂದೆ ಮತ್ತೆಂತ ಇದು ಗೊತ್ತಾ? ಪೊಲೀಸ್ ಪತ್ರ ಅಲ್ಲ, ವೆರಿಫಿಕೇಶನ್ ಗೆ ಪೊಲೀಸರು ಬಂದ್ರೆ ಅಮ್ಮನ ಎಷ್ಟು ಪರ್ಫೆಕ್ಟ್ ಆಯ್ತು ಇವ ಆರ್ಮಿಗೆ ಹೋಯ್ದ. ಅದಲ್ದೆ ಪೊಲೀಸ್ ಹೇಳಿದ ಅಮ್ರೆ ನನಗಂತೂ ಹೊಪ್ಪ ಕೈಲ ಮರ್ರೆ, ನಿಮ್ ಮಗಾರು ಹೋಯ್ದ ನಂಗ್ ಸೇರ್ಕೊಂಡ್ ಬಾರಿ ಆಸಿತ್ತ ನಾಳೆ ಅಮ್ಮನ ಹತ್ರ ಹೇಳ್ರ, ಅದು ಮತ್ತ ಅನ್ಕಂಡ್ರ ಅಡ್ಡಿಲ್ಲಂಗಾರೆ ಅಂತೇಳಿ.
1: ಸೊ ಹಾಗೆ ನಿಮ್ ಧೈರ್ಯಕ್ ಮೆಚ್ಚಕ್ ಮಾರ, ಆರ್ಮಿಗೆ ಹೊಯ್ಕೆ ಹೊಯ್ಕೆ ಅಂತ ಮಾವ ನಿಮ್ಗೆ ಇನ್ಸ್ಪೈರ್ ಮಾಡದ್ ಅಲ್ಲ?
0: ಮಾವನತ ಕೇಂದ್ರೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು, ಅವ್ನಿಗೆ ಗೊತ್ತಿಲ್ಲ ಪಾಪ
1: ಎಂತ ಹೊರ ಜಗತ್ತು ಕಂಡಿರ್ತಾರೆ ಅಲ್ಲ. ಆದ್ರೆ ನೀವು ಕಾರ್ಗಿಲ್ ಯುದ್ಧ ಆ ಟೈಮ್ ಅಲ್ಲಿ ನೀವು ಅಲ್ಲಿರ್ಲಿಲ್ಲ
0: ಆರ್ಮಿಯಲ್ಲಿ
1: ಅಲ್ಲ, ಆಗ ನೀವು ಅದನ್ನ ಅಪ್ಡೇಟ್ ತಕಂತಿದ್ರಿ.

0: 1999
1: ಅಂದ್ರೆ ನಾನು ಜಾಯಿನ್ ಆದ 2002 ಮಾರ್ಚ್ ಅಲ್ಲಿ ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋದ್ದು.
0: ಓಕೆ 2002 ಸೊ ನೀವು ಕಾರ್ಗಿಲ್ ಟೈಮ್ ಅಲ್ಲಿ ಎಲ್ಲ ಎಂತಲ್ಲ ಆತಿತ್ತು
1: ಕಾಣ್ತಿದ್ದೆ ನಾ ಪೇಪರ್ ಯಾರ ಮೇಲೆ ಪೇಪರ್ ಬರ್ತಿತ್ತು ಅವ್ರ ಮನೆಗೆ ಓದ್ತಿದ್ದೆ ಒಬ್ಬರು ಕಾಣ್ತಿದ್ದೆ ಮತ್ ನ್ಯೂಸ್ ಗ್ಯೂಸ್ ಎಲ್ಲ ಬರ್ತಿತ್ತಲ್ಲ ಅಗಳಿಗೆ ಅದೆಲ್ಲ ಕಾಣ್ತಿದ್ದೆ ನಾನು
0: ತುಂಬಾ ಕುತೂಹಲ
1: ಇದ್ದಿದ್ದೆ.
0: ಸೊ ಅದಾದ್ಮೇಲೆ ನಿಮ್ಗೆ ನೀವು ಈ ತರ ಯುದ್ಧದಲ್ಲಿ ನೀವೇ ಇದ್ರೆ ಯಾಕಂದ್ರೆ ಒಳಗಡೆ ನಿಮ್ಗೆ ಸೋಲ್ಜರ್ ಆಯ್ಕಂತಾನೆ ಆಸೆ ಇದ್ದದ್ದು
1: ಅಗಳಿಗೆ ಅಂತ ಗೊತ್ತಾ. ಇದ್ರಲ್ಲಿ ಈಗ ಆರ್ಮಿ ಮೇಲೆ ತುಂಬಾ ವಿಭಾಗ ಇತ್ತು. ಆಡಮ್ ಸೆಕ್ಷನ್ ಇರತ್ತ, ನಾವು ಜಾಯಿನ್ ಆಗಕ್ಕೆ ಹೋಗಿರ್ತದ ನಮ್ಗೆ ಗೊತ್ತಿದ್ದಲ್ಲಿ ಯಾವ ಫೋರ್ಸ್ ನಾವು ಹೋಗ್ತಂತೇಳಿ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಈ ಫೋರ್ಸ್ ಜಾಯಿನ್ ಆಯ್ತಂದಳಿ. ಇಲ್ಲಿಗೆ ನಾವೀಗ ಆರ್ಮಿ ಸೆಲೆಕ್ಷನ್ ಅಂತ ಹೋಗ್ತಾ ಅಲ್ಲಿ ಹೋಗ್ತಾ ಈ ಸಪ್ಲೈ ಇತ್ತು, ಸಪ್ಲೈ ಸೆಂಟರ್ ಅಂತೇಳಿ ಇತ್ತು, ಎಲ್ಲ ಬೇರೆ ಬೇರೆ ಬೇರೆ ಟೈಪ್ ವಿಭಾಗ ಇರುತ್ತೆ. ಅದು ನಮ್ಗೆ ಗೊತ್ತಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ನಾವು ಆರ್ಮಿ ಸೆಲೆಕ್ಷನ್ ಹೋಗಿರುತ್ತೆ.
0: ಕಡಿ ಕಲ್ಲು ಹಾರ್ಮೇಲೆ ನಿಮ್ಮನ್ನ ಯಾವ್ದಕ್ ಹಾಕ್ರ ಅವರು?
1: ಅದನ್ನ ಆರ್ಮಡ್ ಹಾಕ್ರ. ನಮ್ಗೆ
0: ಆರ್ಮಡ್ ಅಂದ್ರೆ ಎಂತ?
1: ಆರ್ಮಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕ್ ಗೊತ್ತಾ, ಟ್ಯಾಂಕ್ಸ್ ಯುದ್ಧ
0: ನಲ್
1: ಟ್ಯಾಂಕ್ ಗಳು ಯುದ್ಧ ಟ್ಯಾಂಕ್ ಅದ್ರದ್ದು ಆಪರೇಟರ್.
0: ಓ, ಅಂದ್ರೆ ಮುಂಚೂಣಿಯಲ್ಲಿ ನೀವೇ ಇರ್ತೀರಿ, ಯಾರು ಗುಂಡು ಗಿಂಡು ಹೊಡೆದ್ರೆ ಫಸ್ಟ್ ನಿಮ್ಗೆ ತಾಗುತ್ತೆ.
1: ಗುಂಡ್ ಅಂದ್ರೆ ಅದ್ಲಿಂತ ಇತ್ತು ಅಂತ ಹೇಳಿದ್ರೆ ಟ್ಯಾಂಕ್ ಟು ಟ್ಯಾಂಕ್ ಯುದ್ಧ ಆಗ್ತ.
0: ಓಕೆ,
1: ಈಗ ಪರ್ಸನಲ್ ಆಗಿ ಒಬ್ಬ ಇಂಡಿವಿಜುವಲ್ ಬಂದ್ ನಮ್ಮನ್ನ ಹೊಡಕಾತಿಲ್ಲ ಅವಾಗ ಟ್ಯಾಂಕ್ ಒಳಗೆ. ಟ್ಯಾಂಕ್ ಇಂದ ನಮ್ ಫೈರ್ ಮಾಡಕ ಇಲ್ಲ ರಾಕೆಟ್ ಲಾಂಚರ್ ಅಂತ ಹೇಳಿ ನೋಡಿ, ಅದರಲ್ಲೂ ಏನು ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಬಟ್ ಟ್ಯಾಂಕ್ ಟು ಟ್ಯಾಂಕ್.
0: ಈಗ ನೀವು ಆರ್ಮ್ಡ್ ಫೋರ್ಸ್ ಅಲ್ಲಿ ಇದ್ದಾಗ ಎಲ್ಲಾದ್ರೂ ಇತರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ?
1: ನಾವು 2002 ಇತ್ತಲ್ಲ ಒಪ್ಪ ಪರಾಕ್ರಮಣ ಬಂದಿರತ್ತೆ, ಅಷ್ಟೊತ್ತು ನಾವು ಅಲ್ಲಿ ಬಾರ್ಡರ್ ಅಲ್ಲಿ ಇದ್ದಿತ್ತು, ರೆಡಿ ಆಯ್ ರೌಂಡ್ ಲೋಡ್ ಆಯ್ ರೆಡಿ ಆಯ್ತು, ಬಟ್ ಫೈರ್ ಆಯ್ಲ್ಲ ಅಷ್ಟೇ.
0: ಬಾರ್ಡರ್ ಅಲ್ಲಿ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ?
1: ಜೈಸಲ್ಮೇರ್.
0: ಜೈಸಲ್ಮೇರ್ ಅಂತ ನಿಮ್ಗೆ ಆ ಹೊತ್ತಲ್ಲಿ ನಿಮ್ ಒಳಗಿನ ಹೃದಯದಲ್ಲಿ ಯಾವ ತರದ ತಲ್ಲಣ ಅಥವಾ ಏನು ಇಮೋಷನ್ಸ್ ಆಚೀಚಿ ಹೋತಾ ಇರತ್ತಂತ?
1: ಇಲ್ಲಿ ಯಾವ ಯುದ್ಧದಲ್ಲ,
0: ಯುದ್ಧ ಆತ್ ಅಥವಾ ಆಗುವ ಸಂಭವ, ನಿಮ್ಮನ್ನಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೀವ್ ಇದಕ್ಕೆ ಅಂತ ಹೇಳ್ಕೊಂಡ
1: ನಿಜ ಹೇಳುದ
0: ನಿಮ್ಮ ಮನಸ್ಥಿತಿ?
1: ನಿಜ ನಿಜ ಹೇಳ್ತೇ ನೋಡಿ, ಒಂದು ಸತ್ಯ ಹೇಳ್ತೇ ಇದ್ ಮಾತ್ರ, ಪ್ರತಿಯೊಬ್ಬ ಆರ್ಮಿ ಪರ್ಸನ್ ಇದ್ದಲ್ಲ ಅವ್ನು ಯೋಚನೆ ಮಾಡ್ತಾ ಹಿಂಗೆ ಹೋಯ್ಕಂತೇಳಿ, ಇದ್ ಮಾತ್ರ ಗ್ಯಾರಂಟಿ.
0: ಹೌದಾ? ಈ ತರ ಅಂದ್ರೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ,
1: ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವ್ರು. ನಮ್ಗೆ ಗೊತ್ತಿತ್ತು ನಾವ್ ಎಂತಕ್ಕೆ ನಮ್ಮನ್ನ ನಾ ಎಂತ ಟ್ರೈನ್ಡ್ ಆದಂತೇಳಿ ನಮ್ಗೆ ಗೊತ್ತಿತ್ತು, ಟ್ರೈನ್ ನಮ್ಗೆ ಎಂತ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿತ್ತು ನಮ್ದು ಏಮ್ ಗೋಲ್ ಕ್ಲಿಯರ್ಲಿ
0: ಹಿಂಗೆ ಆಯ್ಕಂತ. ಆಗ ಹೆಂಡತಿ ಮಕ್ಕಳು ಮನೆ
1: ಅವಾಗೆಲ್ಲ ಹೆಂಡತಿ ಮಕ್ಕಳು ಇರ್ಲಿಲ್ಲ
0: ಆಗ ಇರ್ಲಿಲ್ಲ. ಓಕೆ, ಸೊ ನಿಮ್ಗೆ ಆ ಮೂಮೆಂಟ್ ಅಲ್ಲಿ ರೆಡಿ ಎಂತಾರು ಸೈ
1: ಸೋಲ್ತಾರು ಹಂಗೆ ಅದನ್ನೇ ಯೋಚನೆ.
0: ಓಕೆ, ಎದೆಲ್ಲಿ ಹೆದರಿಕೆ ಆತಿಲ್ಲ ಮರ ಆ ಗುಂಡು ಸದ್ದಿಗೆ ನಾವಿಲ್ಲಿ ಕಾಮತಿಗೆ ಹೆದರ್ಕಂತಲ್ಲ.
1: ಅದು ಹಂಗೆ ಎಂತಕ್ಕಂತ ಹೇಳಿದ್ರೆ ನಾವು ಟ್ರೈನಿಂಗ್ ತಕೊಂಡಿರ್ತೀವಿ ನೋಡಿ, ನಾವು ಅದಕ್ಕೋಸ್ಕರ ಟ್ರೈನಿಂಗ್ ತಕೊಂಡಿರತ್ತೆ, ಅದ್ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿ ಕೊಟ್ಟಿರ್ತಾರೆ, ನೀವ್ ಹೆಂಗ್ ಹೋಯ್ಕ ಯಾವ ಟೈಪ್ ಗುಂಡು ಬರುತ್ತೆ ನೀವ್ ಹೆಂಗ್ ಹೋಯ್ಕ ಆ ಟೈಪ್ ಎಲ್ಲ ಇರುತ್ತೆ. ಈಗ ನೋಡಿ ಯಾವ್ದೇ ಒಂದ್ ಕೆಲಸ ಇಲ್ಲಿ ನೀವ್ ಇಲ್ಲೇ ನೋಡಿ, ಯಾವ್ದಾದ್ರು ಒಂದ್ ಸಣ್ಣ ಕೆಲಸ ಅಂತ ಹೇಳ್ತೀನಿ ನಾನೀಗ, ಪೇಂಟ್ ಹೊಡೋದು ನಂಗೆ ಹೇಳಿದ್ ನಂಗೆ ಬರ್ತದ? ಇಲ್ಲ
0: ಇಲ್ಲ. ಹೌದು,
1: ನಮ್ಗೆ ಅದೇ ಬತ್ ನಾವು ಅದನ್ನೇ ಕಲ್ತದ್ದ. ಸೊ ಇವ್ರು ಇದನ್ನ ಕಲ್ತಿರ್ತಾರೆ, ಅದಕ್ಕೆ ನಾನು ಹಂಗೆ ಅನ್ಕೊಂಬಿಡಿ ನೀವು ನಾರ್ಮಲ್ ಪೇಂಟ್ ಅಂತೇಳಿ
0: ಅಲ್ಲ, ಬಟ್ ಎಲ್ಲದೂ ಹಂಗೆ ನಾವು ಯಾವ್ದು ಎಕ್ಸ್ಪರ್ಟೈಸ್ ಇರ್ತೀವಿ ಅದೇ.
1: ಅದೇ ನಾನು ಒಂದು ವಿಚಾರ ಹೇಳ್ತೇನೆ, ನಂಗೆ 80% ಕೊಟ್ಟು ನರ್ವಸ್ ಆತಲ್ಲ, ನಾನು 4 ಕೂರ್ಸೋ ನರ್ವಸ್ ಆತನ ಅಲ್ಲಿ
0: ಮಾತಾಡೋ ಕೂರ್ಸು ನರ್ವಸ್ ಆದ್ರೆ ಈಗ 47 ಕೊಟ್ಟು ಫೈರ್ ಮಾಡಂದ್ರೆ ನಿಮ್ಗೆ
1: ನರ್ವಸ್ ಆತಲ್ಲ, ನಿಮ್ ಜಾಗದನ್ನ ಬಂದು ಕೂಕೊಂಡು ಅಲ್ಲಿ ನರ್ವಸ್ ಆತ್ತೆ.
0: ಹಂಗೆ ಪರಿಣತಿ ಅಂತ ಹೇಳ್ತಾರೆ. ಈಗ ನಿಮಗೆ ತರಬೇತಿ ಟೈಮ್ ಅಲ್ಲಿ ಎಷ್ಟು ಕಷ್ಟ ಇದ್ದಿತ್ತು ಅದು? ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಸುನೀತಾ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು ಅವರು ಬಾರ್ಡರ್ BSF
1: BSF
0: ಅದ್ರಲ್ಲಿ ಇದ್ದವರು, ಅದ್ ಹೇಳ್ತಾ ಇದ್ರು ತರಬೇತಿ ಟೈಮ್ ಎಷ್ಟು ಕಷ್ಟ ಆಯ್ತು ಅಂದ್ರೆ ಮನೆಗ್ ಹೋಪ ವಾಪಸ್ ಬಪ್ಪ ಇಲ್ಲಿ ಓಡಿ ಹೋಪ ಅಂಬಷ್ಟು ಕಷ್ಟ.
1: ಅಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನನ್ನ ಟೈಮ್ ಅಲ್ಲಿ ಕಲರ್ ಓಡಿ ಹೋಯ್ರು, ಓಡಿ ಹೋಪಂತ ಕಷ್ಟ ಇತ್ತು, ಓಡಿ ಹೋದ್ರೆ ಮತ್ತೆ ಅವ್ರ ಫ್ಯೂಚರ್ ಹಾಳ.
0: ಯಾಕೆ ಯಾವ ತರ ಆಯ್ತು
1: ಅಂದ್ರೆ ಪೊಲೀಸರು ಬರ್ತಾರೆ.
0: ಓಹೋ,
1: ಯಾಕಂತೇಳಿ ನೋಡಿ, ಒಂದು ಏರಿಯಾ ಅಂತೇಳಿ ಆರ್ಮಿ ಬಗ್ಗೆ ತಿಳುವಳಿಕೆ ತಕ್ಕಂಡ ಅವ್ರ ಬಂದಿದ್ದ ಸ್ವಲ್ಪ ಅರ್ಥ ಆಯ್ತಾ,
0: ಒಳಗಿನ ಸೀಕ್ರೆಟ್
1: ಗೊತ್ತಿರುತ್ತೆ.
0: ಸೊ ನಿಮ್ದು ತರಬೇತಿ ಹೆಂಗಿತ್ತು, ಒಂಚೂರು ತರಬೇತಿ ಬಗ್ಗೆ ಹೇಳಿಕಮ್ಮ. ಆ ದಿನಗಳು ಎಷ್ಟು ತಿಂಗಳಿದಿತ್ತ ತರಬೇತಿ?
1: ತರಬೇತಿ 1 ವರ್ಷ 9 ತಿಂಗಳಿರುತ್ತೆ, 1 ವರ್ಷ 9 ತಿಂಗಳಿರುತ್ತೆ. ಅಂದ್ರೆ ಬೇರೆ ಬೇರೆ ಇರುತ್ತೆ. ಫಸ್ಟ್ ಬೇಸಿಕ್ ಅಂತ ಮಾಡ್ತಾರೆ, ಬೇಸಿಕ್ ಅಂದ್ರೆ ಖಾಲಿ ಫೈರ್ ಮಾಡೋದು, ರನ್ನಿಂಗ್ ಮಾಡೋದು, ಓಡೋದು, ಇದೆ ಆಪ್ಟಿಕಲ್ ಇರುತ್ತೆ ಪಾರ್ ಮಾಡೋದು, ಇದು ಬೇಸಿಕ್ ಇರುತ್ತೆ ನಮ್ಗೆ. ಆ ಬೇಸಿಕ್ ನಮ್ಗೆ 6 ತಿಂಗಳಿರುತ್ತೆ. ಆ ಬೇಸಿಕ್ 6 ತಿಂಗಳಲ್ಲಿ ಬೆಳಗ್ಗೆ 1:30 ನಾವು ಇಳತ್ತೆ. ಯಾಕೆ ಹೇಳಿ, ಎಂತಕ್ಕಂದ್ರೆ ಎಲ್ಲರೂ ಟಾಯ್ಲೆಟ್ ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಯ್ಕ, ನೀರು ಸ್ನಾನ ಮಾಡ್ಬೇಕು, ಬೇಗ ಬೇಗ ಹೋಯ್ಕ, ಜನ ಅಷ್ಟು ಜನ ಇರ್ತಾರಲ್ಲ. ಮತ್ತೆ ಓಪನ್ ಟಾಯ್ಲೆಟ್, ಅದು ಲಾಕ್ ಇರುದಿಲ್ಲ, ಈಗ ಲಾಕ್ ಮಾಡ್ತಾರೆ, ಅದು ಓಪನ್ ಇರುತ್ತೆ. ಯಾಕಂತೇಳಿದ್ರೆ ಕೆಲವು ಮಕ್ಕಳು ಅಲ್ಲ ತುಂಬಾ ಇದಾಗಿದೆ, ಇನ್ಸಿಡೆಂಟ್ ಆಗಿತ್ತು ಅಲ್ಲಿಂದ ಹಿಂಗ್ ಸುಸೈಡ್ ಮಾಡ್ಕೊಂಡು, ಸೊ ಅದಕ್ಕೆಲ್ಲ ಓಪನ್ ಇರ್ತಾರೆ. ಬೆಳಗ್ಗೆ 3 ಗಂಟೆ ಏಳು ನಮ್ದು, ಅಷ್ಟು ಸ್ವಲ್ಪ ಚಳಿ ಇತ್ತು. ನಾನು ಅವಾಗ ಹೋಗ್ಬೇಕಾದ್ರೆ
0: ಯಾವ ಪ್ಲೇಸ್ ಅಲ್ಲಿ ಹೋದ?
1: ಅಹಮದ್ ನಗರ ಅಂತ, ಈಗ ಹಳ್ಳಿ ನಗರ ಆಗಿದೆ ಅದು.
0: ಅದೆಲ್ಲಿ ಅದು?
1: ಇದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
0: ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದ ಅಹಮದ್ ನಗರ್. ಓಕೆ, ಗೊತ್ತಾಯ್ತು. ನಾವು ಶಿರಡಿ ಹೋಗ್ತಲ್ಲ.
1: ಶಿರಡಿ ಅದು ರೂಟೆ.
0: ಹೌದು.
1: ಬೆಳಗ್ಗೆ ರೊಟೀನ್ ಅಲ್ಲಿ ಹೇಳ್ತೀವಿ ನಾವು ಬೆಳಗ್ಗೆ, ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಮಲಗಲ್ಲ, ಸ್ವಲ್ಪ ಜನ ಡ್ಯೂಟೀಸ್ ಇರುತ್ತೆ. ಅಂದ್ರೆ ಡ್ಯೂಟಿನೂ ಬೇಕಲ್ಲ, ಹೆಂಗ್ ಡ್ಯೂಟಿ ಕೊಡುವುದು ಅಂತ ಹೇಳ್ಬಿಟ್ಟು ಡ್ಯೂಟೀಸ್ ಅಂತ ಗೊತ್ತಾಯ್ತಾ ನಿಮ್ಗೆ. ನಾವೀಗ ಕ್ಯಾಂಪ್ ಅಲ್ಲಿ ನಾವೇ ನೋಡ್ಕೋಬೇಕು, ಬೇರೆಯವ್ರು ಬರಲ್ಲ. ನಮ್ ಕ್ಯಾಂಪ್ ಹೊರಗಿನವ್ರು ಬರುದಿಲ್ಲ, ನಾವೇ ನಮ್ ಕ್ಯಾಂಪ್ ನ ಸೆಕ್ಯೂರ್ ಮಾಡ್ಬೇಕು. ಸೊ ಡ್ಯೂಟೀಸ್ ಇರುತ್ತೆ. ಕೆಲವರು ಮಲ್ಗಿ, ಇವ್ ನಿನ್ನೆ ಡ್ಯೂಟಿ ಇದ್ದವನು, ಇವ ಡ್ಯೂಟಿ ಇರಲ್ಲ, ಅವ್ನು ಮಲ್ಗಿರ್ತಾನೆ, ಬೆಳಗ್ಗೆ ಇರ್ಕಂತಾನೆ. ನಮ್ದು ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ರೆ ನಾವೇ ಗುಡಿಸೋದು, ಬೇರೆಯವ್ರು ಬರಲ್ಲ ಅಲ್ಲಿಗೆ. ನಮ್ ಏರಿಯಾ ಮತ್ತೆ ನಮ್ದು ಪರ್ಸನಲ್ ಬಟ್ಟೆ ಇರತ್ತೆ, ಅದನ್ನು ತೊಳೆದು ಮಣಿಸ್ಬೇಕು. ಆಮೇಲೆ ನಾವೀಗ ಬೆಳಗ್ಗೆ ಇರುತ್ತೆ ಫಸ್ಟ್ ಬಿಟ್ ಪಿ ಟಿ ಅಂತ ಇರುತ್ತೆ, ಎಲ್ಲರಿಗೂ ಕಂಪಲ್ಸರಿ ಪಿ ಟಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್. ಓಡೋದು 5 ಕಿಲೋಮೀಟರ್, 6 ಕಿಲೋಮೀಟರ್, 13 ಕಿಲೋಮೀಟರ್ ಓಡಿಸ್ತಾರೆ, ಕ್ರಾಸ್ ಕಂಟ್ರಿ ಓಡಿಸ್ತಾರೆ ಎಲ್ಲ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಬೇರೆ ಇರುತ್ತೆ ಗೇಮ್ ಅಲ್ಲಿ, ಎಲ್ಲ ಗೇಮ್ ಅಲ್ಲಿ ಇರುತ್ತೆ. ಬೆಳಿಗ್ಗೆ ಎದ್ದು ಪಿ ಟಿ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಅಂದ್ರೆ ನಮ್ಗೀಗ ಪೀರಿಯಡ್ ಹೆಂಗಿರುತ್ತೆ ಅದೇ ಟೈಪ್, ಸೆಕೆಂಡ್ ಪೀರಿಯಡ್ ರೆಡಿ ಆಗ್ಬೇಕು. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಈಗ ಯಾವ್ದು, ನಾವೀಗ ಒಂದು ಗನ್ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ ಫಸ್ಟ್. ಗನ್ ಎಷ್ಟು ವಜನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇರುತ್ತೆ, ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅದ್ರ ಟೈಪ್ ಎಲ್ಲ. ಆಮೇಲೆ ಅದೊಂದು ಪೀರಿಯಡ್ ಆದ್ಮೇಲೆ ಮತ್ತೆ ವಾಪಸ್ ಸಂಜೆ ನಮ್ಗೆ ಗೇಮ್ ಪೀರಿಯಡ್ ಇರುತ್ತೆ. ಮಧ್ಯಾಹ್ನ 1-2 ಹವರ್ ಮಲ್ಗಬಹುದು, ರೆಸ್ಟ್ ತಗೊಳ್ಬಹುದು. ಕೆಲವರು ಎಂತ ಮಾಡ್ತಾರೆ, ಕೆಲವರು ಕೆಲಸ ಇರುತ್ತಲ್ಲ ಅಲ್ಲಲ್ಲ ನೀರ್ ಗಿಡ ಮರ ಎಲ್ಲ ತುಂಬಾ ಇರುತ್ತೆ, ಅದಕ್ಕೆ ನೀರ್ ಹಾಕೋದ್ರೆ ನಾವೇ ಹಾಕ್ಬೇಕು. ನೀವು ನೋಡಿಬೇಕಾದ್ರೆ ಎಲ್ಲ ಆರ್ಮಿ ಎಲ್ಲಿದೆ ಆರ್ಮಿ ಏರಿಯಾ ಅಲ್ಲಿ ಮರ 100% ಇದ್ದಾರೆ, ತುಂಬಾ ಮರ ಫುಲ್. ಅದಕ್ಕೆ ನೀರ್ ಹಾಕ್ತಿವಿ. ಆಮೇಲೆ ಸಂಜೆ ಗೇಮ್ ಪೀರಿಯಡ್ ಅಂತ ಇರುತ್ತೆ, ಗೇಮ್ ಕಂಪಲ್ಸರಿ ಆಡ್ಲೇಬೇಕು. ಆಮೇಲೆ ನೈಟ್ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. ಕೆಲವು ಡ್ಯೂಟಿ ಇರುತ್ತೆ, ಡ್ಯೂಟಿ ಹೋಗ್ತಾರೆ ನಾಳೆ. ಮತ್ತೆ ಬೇರೆ
0: ಡ್ಯೂಟಿ ಇರುತ್ತೆ,
1: ಗೇಟ್ ಇರುತ್ತೆ. ಕೆಲವ್ರು ಕೋತ್ ಅಂತ, ನಾವು ವೆಪನ್ ಎಲ್ಲ ಇಡ್ತೀವಲ್ಲ, ಕೋತ್ ಅಂತ ಇರುತ್ತೆ, ಅಲ್ಲೂ ನಾವು ನಿಂತ್ಕೋಬೇಕು. ನಮ್ ಏರಿಯಾ ಕವರ್ಡ್ ಬಟ್ ಅದ್ ನಮ್ಗೆ ಹೇಳಿಕೊಡ್ತಾರೆ, ಅದೊಂದು ತರಬೇತಿ. ಬಾರ್ಡರ್ ಎಲ್ಲ ಹೋದಾಗ ಡ್ಯೂಟಿ ಹೆಂಗ್ ಕೊಡ್ಬೇಕು ಅಂತ ತರಬೇತಿ ಕೊಡೋದು. ಹಂಗೆ
0: ಅದು 1 ವರ್ಷ 9 ತಿಂಗಳು ಇದ್ದಿತ್ತು. ಕಡೆ ನಿಮ್ಗೆ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಅದ್ರ
1: ಎಕ್ಸಾಮ್ ಪ್ರತಿಯೊಂದಕ್ಕೂ ಇರುತ್ತೆ.
0: ಈ ಶೂಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಟ್ರಲ್ಲ, ಆಗಲ್ಲ ಹೆಂಗಿತ್ತು ಅನುಭವ ಫಸ್ಟ್ ಟೈಮ್ ಶೂಟ್ ಮಾಡೋದು?
1: ಫಸ್ಟ್
0: ಯಾಕಂದ್ರೆ ನಾವು ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಒಂದು ಚೌಣಿ ಪಟಾಕಿ ಹಾಕಿ ಶೂಟ್ ಮಾಡೋದಕ್ಕೆ ಅದು ಬೆಂಕಿ
1: ಅಂತ ಗೊತ್ತಾ. ಫಸ್ಟ್ ನಮ್ಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಮರದ ಕೊಡ್ತಾರೆ, ಈ ಟೈಪ್ ಹಿಡ್ಕೋಬೇಕಂತ ಹೇಳ್ಬಿಟ್ಟು. ಆಮೇಲೆ ಬ್ಲೈಂಡ್ ರೌಂಡ್ಸ್ ಕೊಡ್ತಾರೆ, ಅಂದ್ರೆ ರೌಂಡ್ ಮುಂದೋಗಲ್ಲ, ಬಸ್ ಇದಾಗತ್ತೆ ಅಷ್ಟೇ, ಸೌಂಡ್ ಆಗತ್ತೆ ಹೊಟ್ಟತ್ತು ಅದು. ಮತ್ತಂದ್ರೆ ಅದೆಂತ ಗುಂಡು ಹೊತ್ತಿಲ್ಲ ಮುಂದೆ, ಹಂಗ ಅಭ್ಯಾಸ ಮಾಡಿ ನೆಕ್ಸ್ಟ್ ಅವ್ರು ನಮ್ಗೆ ಕೊಡೋದು.
0: ಅದು ಹಿಡ್ಕೊಂಬದಿಗೆಲ್ಲ ಹೆದರಿಕೆ ಅತ್ತಿಲ್ಲ ಮಾರ, ಅಂದ್ರೆ ನೀವು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಇದ್ರಿ ಅನ್ಸುತ್ತೆ ಅಲ್ಲ, ಆತರ ಭಯ. ಕೆಲವರೆಲ್ಲ ಬಂದವ್ರು ಈ ತರ ಭಯ ಆಗಿ ವಾಪಸ್ ಓಡಿ ಹೋಗ್ಬಾರ, ಹಂಗಲ್ಲ ಇತ್ತ
1: ಇತ್ತು ಇತ್ತು ಅಂದ್ರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕೆ ಇದೆ ಕಷ್ಟ ಇದೆ ಓಡ್ತಾರೆ.
0: ಕಷ್ಟದ ಯಾತರ ಸಾಮ ಬಡಿತಾ ಇರ್ತಾರ?
1: ಹಂಗಂತ ಇಲ್ಲ, ಬಡಿತಂದಕ್ಕೆ
0: ಪನಿಶ್ಮೆಂಟ್ ತುಂಬಾ ಸಿವಿಯರ್ ಇರುತ್ತೆ ಅಲ್ಲಿ.
1: ಅಂದ್ರೆ ಪನಿಶ್ಮೆಂಟ್ ಫಿಸಿಕಲ್ ಇರುತ್ತೆ ಪನಿಶ್ಮೆಂಟ್, ಅಂದ್ರೆ ಬೆನ್ ಟಚ್ ಅಂತಾರೆ ಗೊತ್ತ ನಿಮ್ಗೆ, ಕುಳ್ಕೊಳ್ಳಿ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಚೆಕ್ಕರ್ ಅಂದ್ರೆ 1-5 ಇಂತೆಲ್ಲ ಪನಿಶ್ಮೆಂಟ್ ಇರ್ತದೆ. ಇಲ್ಲಾಂದ್ರೆ ಪಲ್ಟಿ ಪಲ್ಟಿ ಓಡಿಸೋದು, ಅಂದ್ರೆ ನಮ್ ಫಿಸಿಕಲ್ ಅದು ಬೇಕಾಗತ್ತ, ಅದು ಅದೇ ಟೈಪ್
0: ಸ್ಟೆಮಿನಾ. ಫುಡ್ ಎಲ್ಲ ಹೆಂಗಾಯ್ತು ನಿಮ್ಗಲ್ಲಿ?
1: ಫುಡ್ ಎಲ್ಲ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಬಟ್ ಅಡ್ಡಿಲ್ಲ
0: ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತು?
1: ಅಡ್ಜಸ್ಟ್ ಆಯ್ತು.
0: ನೀವು ಎಲ್ಲದಕ್ಕೂ ರೆಡಿ ಆಯ್ತು?
1: ಯಾಕಂದ್ರೆ ಮನೆಯಲ್ಲೂ ನಾನು ಎಲ್ಲೆಲ್ಲ ಊಟ ಮಾಡ್ತಿದ್ದೆ, ಮನೇಲೂ ಅಷ್ಟು ಇದಿರ್ಲಿಲ್ಲ. ಸೊ ಅದ ಅಭ್ಯಾಸ ಆಯ್ತು.
0: ಇಲ್ಲಿಗಿಂತ ಒಳ್ಳೆ ಲೈಕ್ ಆಯ್ತಾ ಮಗ?
1: ಲೈಕ್ ಆಯ್ತು.
0: ಓಕೆ, ಇದಾದ್ಮೇಲೆ ನಿಮ್ಮನ್ನ ಎಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ? 1 ವರ್ಷ 9 ತಿಂಗಳ ಟ್ರೈನಿಂಗ್, ಆಮೇಲೆ
1: ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತಲ್ಲ ಕಂಪಲ್ಸರಿ.
0: ಟ್ರೈನಿಂಗ್ ಅಂದ್ರೆ ಎಂತ?
1: ಎಲ್ಲ ಗಾಡಿ ನಿಮ್ದು ದೊಡ್ಡ ಲಾರಿ ಇಂದ ಹಿಡಿದು ಪ್ರತಿ ಒಂದು ಜೀಪ್ ಎಲ್ಲಾದ್ರೂ ಡ್ರೈವಿಂಗ್ ಮಾಡ್ಬೇಕು ನಾವು, ಅದನ್ನ 6 ತಿಂಗಳು ಕಳಿಸ್ತಾರೆ. ಅದಾದ್ಮೇಲೆ ಟ್ರೇಡ್ ಅಂತ ಇರುತ್ತೆ. ಈಗ ಟ್ರೇಡ್ ಅಂತ ಹೇಳಿದ್ರೆ, ಈಗ ಟ್ಯಾಂಕರ್ ಅಲ್ಲಿ ನಾನೀಗ ಆಪರೇಟರ್, ನನ್ನ ಟ್ರೇಡ್ ನಂಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಮ್ ಸೆಕೆಂಡ್ ಟ್ರೇಡ್ ಇರುತ್ತೆ, ಗನ್ನರ್ ಅಂತ ಹೇಳ್ಬಿಟ್ಟು ಫೈರಿಂಗ್ ಮಾಡೋಕೆ. ಅಂದ್ರೆ ಒಂದು ನಾವು ವೆಪನ್ ಅಲ್ಲಿ ಮಾಡುದು ಅಂತ ಹೇಳಿ ರೈಫಲ್ ಅಲ್ಲಿ ಫೈರ್ ಮಾಡೋದು ಬೇರೆ, ಇನ್ನೊಂದು ಟ್ಯಾಂಕ್ ಒಳಗೆ ಕೂತ್ ಫೈರ್ ಮಾಡೋದು ಬೇರೆ, ಡಿಫರೆನ್ಸ್ ಇದೆ. ಸೊ ಆ ಟ್ರೈನಿಂಗ್ ನಮ್ಗೆ ಕೊಡ್ತಾರೆ, ಅದೆಲ್ಲ ಒಟ್ಟು ಸೇರ್ಬಿಟ್ಟು 1 ವರ್ಷ 9 ತಿಂಗಳು ಆಗುತ್ತೆ.
0: ಅದೆಲ್ಲ ಮುಗಿಸಿ ನೀವು ಎಲ್ಲಿ ಅಪಾಯಿಂಟ್ ಆದ್ರೆ?
1: ಇದು ಬಿಕನೇರ್ ಅಂತ ರಾಜಸ್ಥಾನದಲ್ಲಿ, ಅಲ್ಲಿ ಹೋದೆ. ಅಲ್ಲಿ ನಮ್ಮ ಯೂನಿಟ್ ಇದೆ, ಯೂನಿಟ್ ಇರುತ್ತೆ ಒಬ್ಬೊಬ್ಬರಿಗೆ, ನಿಮ್ ಯೂನಿಟ್ ಅದು, ಅವ್ರ ಯೂನಿಟ್ ಇದು, ಆರ್ಮಿಡ್ ಯೂನಿಟ್ ತುಂಬಾ ಇದೆ. ನಮ್ಗೆಲ್ಲ ಇಲ್ಲಿ ಗೊತ್ತಿಲ್ಲ, ಕೆಲವರಿಗೆ ಆರ್ಮಿ ಅಂತ ಹೇಳಿ ಎಲ್ಲರೂ ಆರ್ಮಿ ಅಂತ ಅನ್ಕೋತಾರೆ, ಬಟ್ ಆರ್ಮಡ್ ಅಲ್ಲಿ ತುಂಬಾ ಯೂನಿಟ್ ಇದೆ, ಅದಕ್ಕಾದ ಹೆಸರು ಇದೆ. ನಂದೀಗ 43 ಆರ್ಮಡ್ ಅಂತ, ಅದು MBT. ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, MBT ಟ್ಯಾಂಕ್ ಇದೆ ಅದ್ರಲ್ಲಿ, ಅಂದ್ರೆ ಇಂಡಿಯನ್ ಮೇಡ್. 2 ರೆಜಿಮೆಂಟ್, 75 ಮತ್ತೆ 43 ಇಂಡಿಯನ್ ಮೇಡ್.
0: ಸೊ ಆ ಟ್ಯಾಂಕರ್ ಅಲ್ಲಿ ನೀವು
1: ಆಪರೇಟರ್.
0: ಯುದ್ಧ ಯಾವಾಗಾದ್ರೂ ಎದುರಿಸುವಂತದ್ದೊಂದು ಸಿಕ್ಕಿದ್ಯಾ?
1: ಈಗ ಆಯ್ತಲ್ಲ ಸಿಂಧೂರ್,
0: ಅದ್ರಲ್ಲಿ ನೀವ್ ಇದ್ದಿದ್ರ?
1: ನಾ ಇಲ್ಲಿಂದ ಹೋಗಿದ್ದೆ, ಮಹಾರಾಷ್ಟ್ರದಿಂದ ಹೋಗಿದ್ದೆ. ಟ್ರೈನಿಂಗ್ ಕೊಡ್ತಿದ್ದೆ ಅವಾಗ ನಮ್ಮಲ್ಲಿ, ನಾವು ಹೋಗಿತ್ತು ಅಲ್ಲಿಗೆ ನಮ್ಮ ಯೂನಿಟಿಗೆ ವಾಪಸ್.
0: ಹೆಂಗಿತ್ತು ಅದ ಅನುಭವ? ಎಷ್ಟು ದಿನ ಇದ್ರಿ? ಹೆಂಗಿತ್ತು? ಯಾವ ತರ ಇದ್ದಿತ್ತು?
1: ನನಗೆ ಇದು ಎರಡ್ ಮೂರು ಅನುಭವ ಆಗಿದೆ.
0: ಮುಂಚೆ ಯಾವ್ದು ನೀವು ಹೇಳಲಿಲ್ಲ?
1: ಅದೇ ಓಪರ್ಕಮ್ ಅಂತ ಹೇಳದ್ನಲ್ಲ.
0: ಓಪರ್ಕಮ್ ನಿಮ್ಗೆ ಬಟ್ ಅಲ್ಲಿ ಯುದ್ಧ ಆಗ್ಲಿಲ್ಲ?
1: ಆಗಿಲ್ಲ ಆಗಿಲ್ಲ.
0: ನೀವು ರೆಡಿ ಆಗಿದ್ರೆ ಎನಿ ಮೂಮೆಂಟ್ ಆಗುತ್ತೆ ಅಂತ, ಬಟ್ ಯುದ್ಧ ಆಗ್ಲಿಲ್ಲ.
1: ಆಗಿಲ್ಲ ಆಗಿಲ್ಲ ಆಗಿಲ್ಲ.
0: ಆನಾದ್ರೆ ಸಿಂಧೂರಲ್ಲಿ ಯುದ್ಧ ಆಯ್ತು?
1: ಆಯ್ತಾಯ್ತು.
0: ಅದು ಹೆಂಗಿತ್ತು ಅನುಭವ?
1: ಅದು ಅಂತಂದ್ರೆ ಜಾಸ್ತಿ ಟ್ಯಾಂಕ್ ಅಂದ ಜಾಸ್ತಿ ನಾವು ಫೈರ್ ಮಾಡಲಿಲ್ಲ, ಬಟ್ ಡ್ರೋನ್ ಎಲ್ಲ ಬರ್ತಾ ಇತ್ತು. ಡ್ರೋನ್ ಅಲ್ಲಿ ಕೆಲವೆಲ್ಲ ಡಮ್ಮಿ ಅಂದ್ರೆ ಅವ್ರದ್ದು ಡ್ರೋನ್ ಎಲ್ಲ ಕೆಲವೆಲ್ಲ ಡಮ್ಮಿ ಬರ್ತಾ ಇತ್ತು, ಬಟ್ ಅವ್ರು ತೋರಿಸ್ತಾರೆ ಜಾಸ್ತಿ. ನಾವು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ನಾವು ಮಾಡಿದ ಕೆಲಸ ಮಾಡಿತ್ತು.
0: ಓಕೆ. ಅವ್ರ ದಿಕ್ಕಾವತ್ ಜಾಸ್ತಿ ಅಂತ.
1: ಅದಷ್ಟೇ.
0: ನೀವು ಅಲ್ಲ ಮಾರೆ, ನಾ ಕೇಂಬುದ ಆ ಮೂಮೆಂಟ್ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ನೋಡುವಾಗ ನಿಮ್ಮ ಎದೆಗಳೆಲ್ಲ ಗಟ್ಟಿಯೇ ಇರುತ್ತೆ, ಹಿಂಗೆ ಕಲ್ಲ ಆಯ್ತೀರಿ.
1: ಕಸಂ ಪಿಡ ಇರ್ತಲ್ಲ ಕಸಂ ಪಿಡು ಅಂತರ ವೆದರ್, ಅದನ್ನ ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ ಅದ್ ಹೆಂಗಿರ್ತಂತ. ಆ ದಿವಸ ಫ್ಲಾಗ್ ಫುಲ್ ಹಾರ್ತಾನೆ ಇರತ್ತೆ. ಮತ್ತೆ ಧರ್ಮಗುರುಗಳಲ್ಲಿ ಬಂದಿರ್ತಾರೆ, ಆ ಕುದುರೆ ಎರಡು ಹಿಂಗ್ ನಿಲ್ಸಿರ್ತಾರೆ, ಫೈರಿಂಗ್ ಆಪತ್ತೆ, ಅದು ಕುದುರೆ ಹಿಂಗ್ ಹಾರೋದು, ಅದನ್ನ ನೋಡಿ
0: ಬಂದಿರ್ತಾರೆ.
1: ಕಸಂ ಪಿಡಾಗತ್ತೆ ನಮ್ಗೆ ಪ್ರತಿಜ್ಞೆ. ಅದಾದ್ಮೇಲೆ ನಾವು ಒಂದ್ ಸೋಲ್ಜರ್ ಆಗ್ತಿವಿ, ಇಲ್ಲಾಂದ್ರೆ ರಿಕ್ರೂಟ್ ಅಂತ ಇರ್ತೀವಿ ನಾವು.
0: ಅದ್ ತಗೊಂಡ್ಮೇಲೆ ನಿಮ್ದು ಸಮರ್ಪಣೆ?
1: ಸಮರ್ಪಣೆನೆ
0: ಅಲ್ದಾ,
1: ಅದಾಗ್ಬಿಡತ್ತೆ ಅದು.
0: ಮತ್ತೆ ಎರಡು ಮಾತೇ ಇಲ್ಲ, ಯೋಚನೆನೆ ಇಲ್ಲ ಎಂತಾರು ಸೈ
1: 100%.
0: ಸೊ ಇದ್ ಆದ್ಮೇಲೆ ನೀವು ಆ ಯುದ್ಧ ಅದ್ರಲ್ಲಿ ನಿಮ್ಮ ಟ್ಯಾಂಕರ್ ಪಾರ್ಟಿಸಿಪೇಟ್?
1: ಟ್ಯಾಂಕ್ 100% ಪ್ರತಿಯೊಂದು ಯೂನಿಟ್ ಬಾರ್ಡರ್ ಇರುತ್ತೆ ಅಲ್ಲಿ. ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದು ಏರಿಯಾ ಅಂತ ಇರುತ್ತೆ, ಅದ್ ನಾನ್ ಹೇಳ್ಬಾರ್ದು, ನಾ ಹಿಂಗೆ ಹೇಳ್ತೀನಿ ಬಸ್. ಅಂದ್ರೆ ಏರಿಯಾ ಅಂತ ಇರುತ್ತೆ, ಆ ಏರಿಯಾಕ್ ಹೋಗಿ ಇರುತ್ತೆ ಅದು. ಅಷ್ಟೊರಿಗಲ್ಲಿ ಏನಿರ್ತಾರೆ, ಬಿ ಎಸ್ ಎಫ್ ಅವ್ರು ಇರ್ತಾರೆ. ಈಗ ಗೊತ್ತಾಯ್ತಲ್ಲ ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಆರ್ಮಿ ಚೇಂಜ್ ಮಾಡುತ್ತೆ ಬಿ ಎಸ್ ಎಫ್ ಅವ್ರ, ಅವ್ರು ಬ್ಯಾಕ್ ಬರ್ತಾರೆ,
0: ಹಿಂದಕ್ಕೆ ಬರ್ತಾರೆ, ಚೆಸ್ ಆಡ್ದಂಗೆ ಅಲ್ಲಾ. ಸೊ ನೀವು ಆರ್ಮ್ಡ್ ಫೋರ್ಸಸ್ ನೀವು ಮುಂದಿರ್ತೀರ?
1: ನಾವು ಮುಂದಿರುತ್ತೆ.
0: ಅದೆಷ್ಟು ದಿನ ಸಿಂಧೂರಲ್ಲಿ ಎಷ್ಟು ದಿನ ಇದ್ರಿ ನೀವು ಅಲ್ಲಿ?
1: ನಾವಲ್ಲಿ ಇರೋಕೆ ನಾನು ಇರ್ಬೋದಿತ್ತು, ಬಟ್ ನಾನು ಇಲ್ಲಿ ಸೆಂಟ್ರಲ್ ಇದ್ದೆ ಅಲ್ಲ, ನಾನು ವಾಪಸ್ ಬಂದೆ ಇಲ್ಲಿಗೆ, ನಾನು ಇಲ್ಲಿ ಬರಬೇಕಿತ್ತು. ಸೊ ಅದೆಲ್ಲ ಮುಗಿತಂತ ನಾನು ವಾಪಸ್ ಬಂದೆ. ಆಮೇಲೆ ನಮ್ಮೂರಲ್ಲಿ ಇರ್ತಾರೆ ಒಂದು ಒಂದು ಒಂದೂವರೆ ತಿಂಗಳಲ್ಲಿ
0: ಅಲ್ಲೇ ಇರ್ತಾರೆ. ಎನಿ ಮೂಮೆಂಟ್ ಆಗ್ಬಹುದು,
1: ನಂಬುಕಿಲ್ಲ ಅವನ್ನ ನಂಬುಕಾತಿಲ್ಲ,
0: ಅದಕ್ಕೋಸ್ಕರ
1: ಅದಕ್ಕಲ್ಲೇ ಇರ್ತಾರೆ.
0: ರಾತ್ರಿ ಹೋಗಲು ನೀವು ಹಂಗೆ ಡೇ ಅಂಡ್ ನೈಟ್ ಕಣ್ ಬಿಟ್ಕೊಂಡೆ ಇರ್ಕ? ನೋನ್ ಇದ್ದೇ ನತ್ತಿ.
1: ನಾವು ಕ್ರೂ ಇರುತ್ತೆ ಅಂದ್ರೆ ಮೂರ್ ಜನ ಇರ್ತೀವಿ, ಒಂದ್ರಲ್ಲಿ ಒಬ್ಬ ಅರ್ಧ ಗಂಟೆ ಮುಗ್ಕೊಂಡ್ರೆ ಮತ್ತೊಬ್ಬ ಮುಗಲ್ತಾನೆ, ಹಂಗೆ ಚೇಂಜ್ ಆಗ್ತದೆ.
0: ನಿಮ್ದು ಊಟ ತಿಂಡಿ ನಿದ್ದೆ
1: ಎಲ್ಲ ಬರುತ್ತೆ, ನಮ್ಮವರೇ ತಕಬಂದು ನಮ್ ಕೊಡ್ತಾರೆ.
0: ಮತ್ತೆ ಒನ್ ನಂಬರ್ ಒನ್ ನಂಬರ್ ಟೂ ಗೆಲ್ಲ
1: ಹೋಗ್ತೀವಿ,
0: ಅದು ಎಲ್ಲ ಹೋಗ್ತೀರಿ?
1: ನಮ್ ಎದ್ರ ಇರುತ್ತೆ, ನಾವ್ ಹಿಂದೆ ಹೋಗ್ತೀವಿ ಅಲ್ಲಿ.
0: ಓಕೆ. ಸೊ ಅಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂತೀರಿ?
1: ಅಡ್ಜಸ್ಟ್ ಆಗ್ತದೆ.
0: ಆದ್ರೆ ಬದುಕು ತುಂಬಾ ಅಂದ್ರೆ ನಾವು ಹೆದರ್ಕೊಂಡ್ ಕಾಣ್ತಾ ಇರತ್ತೆ, ಬಟ್ ನೀವು ಧೈರ್ಯದಲ್ಲಿ ಹೋರಾಡ್ತಾ ಇರ್ತೀರಿ.
1: ನಮ್ದು ಮಕ್ಸದೇ ಅದೇ ಇರುತ್ತೆ, ಅಂದ್ರೆ ನಮ್ದು ಏಮೇ ಅದೇ. ಅದ್ ನಿಮ್ಗೆ ವಿಚಿತ್ರ ಅನ್ಸುತ್ತೆ, ನೀವು ಟ್ರೈನಿಂಗ್ ಮಾಡಿಲ್ಲ, ನೀವು ಟ್ರೈನಿಂಗ್
0: ಗೊತ್ತಿಲ್ಲ
1: ಗೊತ್ತಿಲ್ಲ ಅಯ್ಯೋ ಎಂತದ.
0: ನಾವೊಂದು ಪಿಕ್ಚರ್ ಅಲ್ಲಿ ಕಂಡದೆಲ್ಲ ಬಿಟ್ರೆ
1: ಪಿಕ್ಚರ್ ಅಲ್ಲೆಲ್ಲ ಹಿಂಗ್ ಕೊಡ್ತೀನಿ.
0: ಇದಾದ್ಮೇಲೆ ಒಟ್ಟು ಎಷ್ಟು ವರ್ಷ ನೀವು ಆರ್ಮಿಯಲ್ಲಿ ಇದ್ರಿ?
1: 24 ವರ್ಷ.
0: 24 ವರ್ಷ ಆದ್ಮೇಲೆ ರಿಟೈರ್ಮೆಂಟ್?
1: ಇಲ್ಲ ಮಾಡ್ಬೋದಿತ್ತು, ನಾನು ಇನ್ನೂ ಮಾಡ್ಬೋದು 8 ವರ್ಷ. ಫಿಸಿಕಲ್ ಫಿಟ್ ಇತ್ತು ನಂದು. ಸೊ ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಂಗೆ, ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತೇಳಿ ನೀವು 17 ವರ್ಷಕ್ಕೆ ನೀವು ಬರ್ತೀರಿ, ವಾಪಸ್ ಬರ್ತೀರಿ. ಫಿಸಿಕಲ್ ಎಲ್ಲ ಫಿಟ್ ಅಂತಂದ್ರೆ ನೀವು 32 ವರ್ಷನೂ ಮಾಡ್ಬೋದು. ನಾನು 24 ವರ್ಷ ಮಾಡಿದೆ, ಮತ್ತು ನಂಗೆ ಪ್ರಮೋಷನ್ ಕೊಡ್ತಾ ಇದ್ರು, ಮಾಡು ಅಂತ ಇದ್ರು. ಬಟ್ ಮನೇಲಿ ಈಗ ನಾವು ಒಬ್ಬನೇ ಮಗ, ಒಂದು 24 ವರ್ಷ ಹೊರಗೆ ಇದ್ದೀನಿ. ಇವರು ಮತ್ತೆ ಪದೇ ಪದೇ ಇವರಿಗೆ ಮತ್ತೆ ಈಗೇನು ಗೊತ್ತಾ, ಈಗ ನಾನು ಒಂದು ವಿಚಾರ ಹೇಳ್ತೀನಿ. ನಾನು ಯಾಕೆ ಅಂದ್ರೆ ಅಗ್ನಿವ್ರು ಟ್ರೈನ್ ಮಾಡ್ಬೇಕಾದ್ರೆ ನಾನು ಅವ್ರ ಫೋನ್ ತಕೊಂಡ್ ಇಟ್ಕೊಂತಾ ಇದ್ದೆ. ಅವರಿಗೆಲ್ಲ ಎಷ್ಟು 20-21 ವರ್ಷ ಸಂಡೆ ಕೊಡ್ತಾ ಇದ್ದೆ, ಒಂದ್ 40 ನಿಮಿಷ
0: ಕೊಡ್ತಿದ್ರೆ.
1: ನಾನು ಅವ್ರ ಹತ್ರ ಕೇಳ್ತಿದ್ದೆ, ನೀವ್ ಯಾರ ಮಾತಾಡ್ಕೇನ್ರಿ? ನಮ್ ಫ್ರೆಂಡ್ ಹತ್ರ ಮಾತಾಡ್ಕ. ಒಬ್ರು ಬಾಯಲ್ಲೂ ಅಪ್ಪ ಅಮ್ಮ ಬತ್ತಿಲ್ಲ.
0: ಅದು ನಿಮಗ್ ಟಚ್ ಆಯ್ತಾ?
1: ಟಚ್ ಆಯ್ತು.
0: ಹಂಗೆ ಆಗ ನಿಮ್ಗೆ ಅನಿಸ್ತಿ, ಇಲ್ಲ ಅಪ್ಪ ಅಮ್ಮನ ಹತ್ರ ವಾಪಸ್ ಹೋಗಪ್ಪ ಅಂತ.
1: ಅಂದ್ರೆ ನಮ್ಮ ಮಕ್ಕಳು ಇದ್ರಲ್ಲ ಮುಂದೆ.
0: ಎಕ್ಸಾಕ್ಟ್.
1: ಮತ್ತೆ ಅವರು ನಾನು ಈಗ ಇಲ್ಲಿ ನೋಡಿ ಒಂದು ವಿಚಾರ ಹೇಳ್ತೇನೆ, ಅವ್ರನ್ನ ಈಗ ಮತ್ತೆ ಟ್ರೈನ್ ಇದಕ್ಕೆ ಹೋಗ್ಬೇಕು ಅದನ್ನೇ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಲ್ವಾ. ಈಗ ಅವ್ರ ವಯಸ್ಸು ಏನ್ ಗೊತ್ತಾ, ಹಾ ನಾನು ಈಗ ಒಂದು ಗೋಲ್ ಇಟ್ಕೊಂಡ್ಕೊ ನಾನು ಒಂದು ಏಮ್ ಇಟ್ಕೋಬೇಕು, ನಾನು ಹಿಂಗ್ ಮಾಡ್ಬೇಕು, ಅದನ್ನ ಸಾಮರ್ಥ್ಯ ಇದೆಯಲ್ಲ ಅಂತ ನಾವು ಹುಡುಕೋ ಅವ್ರೊಳಗೆ. ಅದು ಹುಡುಕಿ ಹೇಳಕ್ ಅವ್ರಿಗೆ, ನೀಗ ಈ ಸಾಮರ್ಥ್ಯ ಇದೆ ಕಾಣ ಅಂತೇಳಿ ಅವ್ರು ಟ್ರೈ ಮಾಡ್ತಾರೆ. ಅದು ಆಕ್ಚುಲಿ ಎಲ್ಲರಿಗೂ ಹಂಗೆ, ನಿಮ್ಮ ಹತ್ರ ಒಂದು ಸಾಮರ್ಥ್ಯ ಇರತ್ತೆ. ನಾವೆಂತ ಮಾಡ್ತೀವಿ ಗೊತ್ತಾ, ಆ ಸಾಮರ್ಥ್ಯ ನಾವು ಯೋಚನೆ ಮಾಡೋದಿಲ್ಲ, ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಬೇರೆ. ಈಗ ನೀವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಫಸ್ಟ್ ಬರೋದು, ನನ್ನ ಹತ್ರನೂ ಇರುತ್ತೆ ಸಾಮರ್ಥ್ಯ ಇರತ್ತೆ, ಬಟ್ ನಾನಂತ ಮಾಡ್ತೀನಿ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಕೆಲಸ, ನಾನು ಎಲ್ಲೂ ಸೋತ್ ಬಿಡ್ತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಈಗ ಕಾಂಪ್ರಮೈಸ್ ಆಗಿನೇ ಅಲ್ಲ ಈಗ ಓಡೋದ್ರಲ್ಲೂ ಹಂಗೆ, ಇಬ್ಬರಿಗೂ ಸೇಮ್ ಸಾಮರ್ಥ್ಯ ಇದ್ದಿರುತ್ತೆ, ಬಟ್ ಅಯ್ಯೋ ಅವನಂತ ಸೋತ್ ಬಿಡ್ತೀನಿ ಅಂಬ ಒಂದು ಭಾವನೆ ಬಂದ್ಬಿಡುತ್ತೆ, ನಾವು ಕಾಂಪ್ರಮೈಸ್ ಅಷ್ಟೇ
0: ಅಲ್ಲ,
1: ಅದನ್ನ ಯಾವತ್ತು ನಾವು ಕಾಂಪ್ರಮೈಸ್ ಆಗಕ್ಕಾಗ.
0: ಯಸ್ ಕರೆಕ್ಟ್. ಆದ್ರೆ ನೀವು ಹೇಳಿದ ಆ ಮಾತು ನಂಗೂ ಟಚ್ ಆಯ್ತು ಕಾಣೆ. ಕೊಟ್ಟ 40 ನಿಮಿಷದಲ್ಲಿ ಈ ಮಕ್ಕಳು ಯಾರ ಹತ್ರ ಮಾತಾಡ್ತಾರೆ, ಫ್ರೆಂಡ್ಸ್ ಹತ್ರ, ಅವರ ಪ್ರಿಫರೆನ್ಸ್ ಫ್ರೆಂಡ್ಸ್ ದ್ಯಾನ್ ದ ಪೇರೆಂಟ್ಸ್.
1: ಅಲ್ಲ ಅದೇ ಹೌದು. ಮತ್ತೆಂತ ಗೊತ್ತಾ, ಒಂದು ಟ್ರೈನಿಂಗ್ ಮುಗಿಸಿದ ಮೇಲೆ ಒಂದು 14 ದಿವಸ ರಜೆ ಸಿಗುತ್ತೆ ಅವರಿಗೆ. ಒಬ್ಬ ಹುಡುಗ ಹೇಳ್ತಾನೆ ನನ್ನ ಹತ್ರ, ನಾನು ದಿಲ್ಲಿಯಲ್ಲಿ ಇದ್ದೆ, ಮನೇಲಿ ಹೋಗಿಲ್ಲ ಇಲ್ಲ ಅಂತ ಹೇಳ್ತಾ. ಆಶ್ಚರ್ಯ ಆಯ್ತು ನಂಗೆ.
0: ನೀವು ಕೇಳ್ರಿ ಎಂತಕ್ ಮಗ ಹೋಯ್ಲ ಅಂತ?
1: ಫ್ರೆಂಡ್ ಇದ್ದ ಮರ.
0: ಸೊ ಇದೆಲ್ಲ ನಿಮ್ ಟಚ್ ಆಯ್ತು?
1: ಅಲ್ಲ ಇದ್ದ ಹಂಗಲ್ಲ, ಟಚದ್ ಮೊದ್ಲು ಇಟ್ಕೊಂಡಿದ್ದ ನಾನು. ಅಂದ್ರೆ ಏಮಿತ್ ನಾನು 24 ವರ್ಷ ಮಾಡಿ ಬರ್ತೀನಿ ಅಂತ ನನ್ನ ವೈಫ್ ಹತ್ರ ಹೇಳಿದೆ. ವೈಫಿಗೆ ನಾನು ಮೊದ್ಲಿಂದ ಹೇಳ್ತಿದ್ದೆ ಮದುವೆ ಆಗ್ಬೇಕಾದ್ರೆ 17 ವರ್ಷನೇ ಮಾಡ್ತೆ, ಆಮೇಲೆ ಬರ್ತೇ ಅಂತ. ಬರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ. ನೀ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಮತ್ತೆ ನನ್ನ ಹೆಂಡತಿ ಹೇಳ್ದೆ 24 ವರ್ಷ ಅಂತ ಮೇಲೆ ಅದು ಗ್ಯಾರಂಟಿ ಬರ್ತೇನೆ ಕನ್ಫರ್ಮ್ ಅಂತ ಬಿಟ್ಟು ಅವಳ ಹತ್ರ ಒಂದು ಪ್ರಾಮಿಸ್ ಮಾಡಿದೆ.
0: ಅಲ್ಲ ಮದಿ ಅಪ್ಪತಿಗೆ ಇದೆಲ್ಲ ಹೇಳಿ ಮದಿ ಅದ ನೀವು ಅಂದ್ರೆ ನಾನು 17 ವರ್ಷಕ್ಕೆ ಬರ್ತೆ ಅಂತ ಹೇಳಿದ್ರ ನೀವು?
1: ಅಲ್ಲ ಮತ್ತೆ ಮೊದ್ಲು ಈಗ ಹೆಣ್ ಕೊಡೋತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ.
0: ನಾ ಅದೇ ವಿಷಯಕ್ಕೆ ವರ್ಕ್ ಅಂತ ಮಾಡಿದೆ. ಈ ಮಿಲಿಟರಿ ಅಲ್ಲಿ ಇರೋರಿಗೆ ಹೆಣ್ಣು ಕೊಡಕ್ ತುಂಬಾ ಹೆದರ್ಕಂತಾರೆ. ಆ ಹೆಣ್ಗಳ್ ನಾ ಮದಿ ಆತಿ ಅಂದ್ರೆ ಹೆಣ್ಗೆ ನಾ ಅಪ್ಪ ಅಬ್ಬಿ ಬ್ಯಾಡ
1: ಬ್ಯಾಡ ಅಂತ
0: ಮಗ ಬ್ಯಾಡ
1: ಮತ್ತೆ ಅವ್ರ ಅಪ್ಪಮ್ಗೆಲ್ಲ ಮತ್ತೆ ಇವಳು ಒಪ್ಕೊಂಡಾಯ್ತು. ನಾವು ಅಂತ ಎಂಗೇಜ್ಮೆಂಟ್ ಇಂದ ಹಿಂದಿ ದಿವಸ ಕಂಡದ್ದು.
0: ಓಕೆ
1: ಅಷ್ಟು ದಿನ ನಾನ್ ಮದಿ ಅಪ್ಪತ್ತಿಯದ ಅಷ್ಟೊತ್ತಿ ನಾ ಜಮ್ಮುಲ್ ಇದ್ದೆ. ಅವಾಗ ಇಂಟರ್ನೆಟ್ ಅಂತ ಇರ್ಲಿಲ್ಲ ನಾನು 20ಗೆ, ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟಫ್ ಬಂದಿರುತ್ತೆ. ನಂಗೆ ಇಮೇಲು ಮಾಡ್ಲ, ಮನೆಯವರೇ ನಾನು ಅವಳನ್ನ ಕಂಡದ್ದು. ಆಯ್ತಂದ್ರೆ ಎಂಗೇಜ್ಮೆಂಟ್ ನಾಳೆ ಆಯ್ತು, ನಾನು ಇವತ್ತು ಬಂದಿದ್ದೆ ಮನೆಗೆ.
0: ಓಕೆ ಸೊ ಒಂದ್ಸಲ ಹೋಗಿ ಹೆಣ್ಣಿನ ಕಣ್ಕೊ ಬಂದ್ರೆ
1: ಅದು ಕನ್ಫರ್ಮ್ ಡೇಟ್ ಇಟ್ಟಿತ್ತು ನಮ್ಮ
0: ಎಂಗೇಜ್ಮೆಂಟ್.
1: ಶಾಸ್ತ್ರ ಇರುತ್ತ ನಮ್ಮ ಬದಲು ಅದೊಂದು ಶಾಸ್ತ್ರ ಮಾಡಿ ಬಂತಷ್ಟೇ.
0: ಎಂಗೇಜ್ಮೆಂಟ್ ಆಯ್ತು.
1: ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಅಮ್ಮ ಕೇಳಿ ನೀವು ಎಷ್ಟು ವರ್ಷ ಮಾಡ್ತೀರಿ ಅಂತೇಳಿ. ನಾನು ಹೇಳಿದೆ ಆಯ್ತು ಇನ್ನು ಮದುವೆ ಅಂತೂ ಆಪದ ಆಯ್ತು ಮರ್ರೆ, ಇದಾರ ಒಂದು ಹೇಳಿಬಿಡಿ ನಂಗೆ ಎಷ್ಟು ವರ್ಷ ಮಾಡ್ತೀನಿ. ನಾ ಹೇಳ್ದೆ 17 ವರ್ಷ ಮಾಡಿ ಗ್ಯಾರಂಟಿ ಬಂದೇ ಬಟ್ಟೆ ಅಂತ. ಕಡೆ ಅದು 17 ವರ್ಷ ಮಾಡಿದೆ, ಕಡೆ ಅಲ್ಲಿ ಬಿಡ್ಲಿಲ್ಲ. ಕಡೆ ಇವಳಿಗೆ ಹೇಳ್ದೆ ಇನ್ನೊಂದು 7 ವರ್ಷ ಮಾಡ್ತೇನೆ.
0: 24 ವರ್ಷ ಸೇವೆ ಸಲ್ಲಿಸಿ ಬಂದ್ರೆ ನೀವು ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೆ?
1: ಖುಷಿ ಇಲ್ಲ, ದುಃಖ ಆಗಿತ್ತು.
0: ದುಃಖ ಪಪ್ಪುಗೆ
1: ಪಪ್ಪುಗೆ ಎಕ್ಸ್ ಅಂತ ಕೇಳಕ್ ನಂಗೆ ಇಷ್ಟ ಆಗಿಲ್ಲ.
0: ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇಷ್ಟ ಆಗ್ಲಿಲ್ಲ. ಚಾಲ್ತಿಯಲ್ಲಿರುವ ಸರ್ವಿಸ್ ಮ್ಯಾನ್ ಅಂತಾನೆ
1: ಅದೇ ಅದೇ ಈಗ ಎಲ್ಲರೂ ಹೇಳ್ತಾರೆ ಅವರು
0: ಎಕ್ಸ್
1: ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಅವ ರಿಟೈರ್ಡ್ ಅಂತ. ರಿಟೈರ್ಡ್ ಆಗ್ತಿಲ್ಲ ಯಾವತ್ತು, ಪೆನ್ಷನ್ ಭತ್ತ. ಅವ್ರು ಈಗ ನಮ್ಗೆ ಕರೆದ ನಮ್ 5 ವರ್ಷದ ನಾವು ರಿಸರ್ವ್.
0: ಓಹೋ, ಎನಿ ಟೈಮ್ ಇಫ್ ದೇ ಕಾಲ್ ಯು ಯು ಕ್ಯಾನ್ ಗೋ ಆ ತರ.
1: ಸೀದಾ ಹೋಗಿ ಮಾಪು ರೆಡಿ ಇರುತ್ತೆ ನಾವು.
0: ಅದೊಂದು ಒಳಗಡೆ ಅದು ಬಿಲ್ಟ್ ಆಗಿದೆ. ಬಟ್ ನಿಮ್ಗೆ ಅನ್ಸಲ್ವಾ ಮಿಲಿಟರಿಯಲ್ಲಿ ಇದ್ದು ನೋಡಿ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫ್ ಜೀವಿಸಿದವರು, ಎಷ್ಟೊತ್ತಿಗೆ ಹೇಳ್ಬೇಕು ಇಷ್ಟೊತ್ತಿಗೆ ಮಿಲಿಟರಿ ಅಂದ್ರೆ ಹಂಗೆ ಇರ್ತಾರೆ ಅವರು. ಈ ಊರಿಗೆ ಬಂದ್ಮೇಲೆ ಸ್ವಲ್ಪ ಅದು ಆಚೀಚೆ ಆತಂದ್ರೆ ನೀವು ಹಂಗೆ ಇದ್ರಿಯಾ ಅದನ್ನ ಮೇಂಟೈನ್ ಮಾಡ್ತೀನಿ?
1: ಮೇಂಟೈನ್ ಮಾಡ್ತೀನಿ ನಂಗೆ ಅದು ಒಂದು ಏನ್ ಗೊತ್ತಾ, ಸಂಧಿಪತಿಯಲ್ಲಿ ನಿದ್ರೆ ಮಾಡೋಕೆ ಆಗ್ತಿಲ್ಲ. ಇತ್ತು ಅಯ್ಯೋ ಎಂತ ನಾವ್ ಅನ್ಕಂತಿತ್ತು ನಮ್ ಸೀನಿಯರ್ ಏ ಇವ್ರಂತ ಮರ 4 ಗಂಟೆಗೆ ಎತ್ಕಂತಾರೆ, 4 ಗಂಟೆಗೆ ಎತ್ಕಂತಾರಂತೆ. ನಾವು ಯಾವ ಸೀನಿಯರ್ ಆಯ್ತು ನಾವು 4 ಗಂಟೆಗೆ ಎತ್ಕೊಂಡು ಶುರು ಮಾಡುದು. ಅದು ಇಲ್ಲೂ ಹಾಗೆ ನಾನು ಡೈಲಿ 4 ಗಂಟೆ ಹೇಳ್ತೇನೆ ಬೆಳಿಗ್ಗೆ ಎದ್ದು ಬಿಸಿನೀರು. ನನ್ನ ವೈಫ್ ಬಿಸಿನೀರು ಇರ್ತಾಳೆ, ನಂಗೊಂದು ಬಿಸಿನೀರು ಕುಡಿದ ಅಭ್ಯಾಸ 1 ಲೀಟರ್ ಬೆಳಿಗ್ಗೆ ಬಿಸಿನೀರು ಫುಲ್ ಕುಡಿತೇನೆ. ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ಒಂದು 5.5 ಸೈಕಲ್ ತಗೊಂಡು ಹೋಗ್ತೀನಿ. ಇಲ್ಲಂತ ನಮ್ದಲ್ಲಿ ಶಾಖೆ ಇದೆ ಅಲ್ಲಿ ಹೋಗ್ತೇವೆ. ಇಲ್ಲಾಂದ್ರೆ ಸೈಕಲ್ ತಗೊಂಡು ನಾ ಏನ್ ಮಾಡ್ತೀನಿ, ನೀವು ಹಟ್ಟಿ ಅಂಗಡಿ ನೋಡಿದ್ರೆ
0: ಗೊತ್ತು
1: ಬಸರೂರಿಂದ ಹಟ್ಟಿ ಅಂಗಡಿ, ಅಲ್ಲಿಂದ ಸೀದಾ ಇಲ್ಲು ಅಲ್ಲಿಂದ ಸೀದಾ ಕೋಟೇಶ್ವರ, ಕೋಟೇಶ್ವರ ಸೀದಾ ಅಲ್ಲಿ ಹೋಗ್ತೀನಿ.
0: ಎಷ್ಟು ಗಂಟೆ ಇದು? 2 ಗಂಟೆ?
1: 2 ಅಲ್ಲ, 1-1.5
0: ಗಂಟೆ. ಸೈಕ್ಲಿಂಗ್
1: ಇಲ್ಲ ಅಂತ ಹೇಳಿದ್ರೆ ನಾನು ಮೊದ್ಲು ಎಂತ ಮಾಡ್ತಾ ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಈಗ ಮಳೆ ಕೆಲಸ ಮಳೆ ಎಲ್ಲ ಬತ್ತಲ್ಲ, ಅದಕ್ಕೋಸ್ಕರ ಇನ್ನು ಶುರು ಮಾಡುತ್ತೆ ಇನ್ ಸ್ವಲ್ಪ ಟೈಮ್ ಇಲ್ಲ. ಅಂದ್ರೆ ಯಾಕೆ ಗೊತ್ತಾ, ಒಂದ್ ವಿಚಾರ ಹೇಳ್ತೇನೆ ನಿಮ್ಗೆ. ಯಾವತ್ತು ನಾವು ಸ್ಟೋರ್ ಒಳಗೆ ಒಂದು ವಸ್ತು ಇಟ್ಟಿರ್ತಲ್ಲ ಅದು ಇಟ್ಟಿಟ್ಟು ತೂಕಿಡಿತ್ತು.
0: ಕರೆಕ್ಟ್
1: ಅಲ್ದ?
0: ತುಕ್ಕಿಡಕಾಗಂದ್ರೆ ಅದು ಬಳಸ್ತಾ ಇದೆ,
1: ಬಳಸ್ತಾ ಇರ್ಕದ್ ಯೂಸ್ ಆಯ್ಕದ್
0: ಹಾಗೆ ನಮ್ ದೇಹನು
1: ಬೇನು ಹಾಗೆ. ನಾ ನೀವು ಎಷ್ಟು ನೀವು ಅದನ್ನ ಇದ್ ಮಾಡ್ತೀರಾ ಅಷ್ಟೇ ತಂದುರುಸ್ತು ಫಿಟ್ ಆಗಿರ್ತೀರ.
0: ಕರೆಕ್ಟ್.
1: ಇಲ್ಲಾಂದ್ರೆ ಕಡೆಗೆ ಹೊಟ್ಟೆ ಬರೋದು ಹಂಗೆಲ್ಲ ಬರ್ತಾ ಇರತ್ತೆ.
0: ಅಲ್ಲ ನಿಮ್ಗೆ ಈಗ ಎಷ್ಟೊತ್ತಿಗೂ ಅಂದ್ರೆ ಆ ಬಾರ್ಡರ್ ಹಾಪುದು ಅದೊಂದು ಆಸ್ ಅ ಸೋಲ್ಜರ್ ನಿಮ್ಗದೊಂದು ಎಕ್ಸೈಟ್ಮೆಂಟ್ ಕೂಡ. ಯುದ್ಧ ಆಗ್ಲಿ ಅಂತ ಹೇಳಿ ಅಲ್ಲ, ಬಟ್ ಅದಕ್ಕೊಂದು ಸೇವಾ ಭಾಗ್ಯ ಸಿಕ್ಕತ್ತಲ್ಲ ಅದು ಪ್ರತಿಯೊಬ್ಬ ಸೈನಿಕನು ಅನ್ಕೋತಾನ, ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತಾನೆ.
1: ಗ್ಯಾರಂಟಿ.
0: ನಿಮ್ಗದೆಲ್ಲ ಮಿಸ್ ಆತಿಲ್ಲ ಆ ಬಾರ್ಡರ್ ಅದು ಇದು ಎಲ್ಲ
1: ಕೆಲಸ ಕನ್ಸರೇ ಕಂಡಿದೆ ನಾನು ಮನೆ ಕಂಡಲ್ಲ.
0: ಹೌದಾ? ಸೊ ನಿಮ್ ತುಂಬಾ ಮಿಸ್ ಅನ್ಸುತ್ತಲ್ಲ. ಆ ಫ್ರೆಂಡ್ಸ್ ಎಲ್ಲ ನಿಮ್ ಒಟ್ಟಿಗೆ ಇರ್ತಾರಾ? ನಿಮ್ ಜೊತೆ ಈಗಲೂ ಕನೆಕ್ಟ್?
1: ನಾವು ವಿಡಿಯೋ ಕಾಲ್ ಮಾತಾಡ್ತಾ ಇರತ್ತೆ, ಯಾವ್ದಾದ್ರು ಒಂದ್ ಘಟನೆ ಹೇಳ್ಕೊಂಡು ನಗಾಡ್ತಾ
0: ಇರತ್ತೆ. ಟಚ್ ಅಲ್ಲಿ ಇದ್ದೀರಿ?
1: ಟಚ್ ಅಲ್ಲಿ ಇದ್ದೆ.
0: ನಮ್ಮ ಕರುಣಾಕರ ಗಾಣಿಗ ಅವರು ಅಂದ್ಕೊಂಡೇ ಇರ್ಲಿಲ್ಲ ಅಂದ್ರೆ, ಸಿ ಬಡವರ ಮನೇಲಿ ಹುಟ್ಟಿದಾರ ಅಂದ್ರೆ ಸತ್ರು ಒಡ್ಡಿಲ್ಲ ಅಂದ್ಕೊಂಡು ಆಗಂಡ್ ಹೋಯ್ತಕ್ಕಂತ ಅಲ್ಲ.
1: ಹಂಗಲ್ಲ,
0: ಹಂಗಲ್ಲ, ನೀವೇ ಇಷ್ಟಪಟ್ಟು ಹೋದದ್ದು ಅಂಡ್ ಇಷ್ಟಪಟ್ಟಲ್ಲಿ ಬದುಕಿದ್ದು, ನೀವ್ ಎಷ್ಟು ಖುಷಿಯಲ್ಲಿ ಬದುಕಿದೀರಿ ಎಂಬುದು ನಿಮ್ ಮಾತಲ್ಲೇ ಗೊತ್ತತ್ತ ಅಲ್ಲ. ಮತ್ ನಿಮ್ ಕಡೆಗಿದ್ದರೆ ಸೇನೆಗೆ ಬೇಕಾಗಿಪ್ಪದ. ನಾ ಎಂತಕ್ಕೂ ಸಹಿ ಮಾಪತಿಗೆ, ನೀವ್ ಎಂತಕ್ಕೂ ಸಹಿ ಅನ್ಕೊಂಡು ಹೋದ
1: 100%
0: ಅಲ್ದ? ಆದ್ರೆ ಈ ಮದುವೆ ಹೊಸತು ಮದುವೆ ಮಾಪತಿಗೆಲ್ಲ ಹೆಂಗಿದೀತಿ? ಈಗ ಹೊಸ ಹೆಂಡತಿ ಅದ್ ಬಿಟ್ಟು ಒಪ್ಪುದೆಲ್ಲ ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ನಮ್ ಬೈಂದೂರು ಚಂದ್ರಶೇಖರ ನೌಡ್ರದೊಂದು ಇದ್ ಕಂಟೋನ್ಮೆಂಟ್ ಕತೆಗಳು ಅಂತ ಇದೆ. ಹೊಸತಾಗಿ ಮದುವೆ ಬಂದ ಸೈನಿಕರ ಬೇಗುದಿಗಳೆಲ್ಲ ಹೆಂಗಿರತ್ತೆ ಅವರಿಗೆಲ್ಲ?
1: ನಾವು ಮೊದ್ಲೇ ಮದುವೆ ಆಯ್ತು, 2002 ಮಾರ್ಚಲ್ಲೇ ಮದುವೆ ಆಯ್ತು ಅಂದ್ರೆ.
0: ನಿಮ್ ಮದುವೆ ಸೇನೆ ಒಟ್ಟಿಗೆ
1: ಆಯ್ತು.
0: ಎಷ್ಟು ಡೆಡಿಕೇಟೆಡ್ ಇದ್ರು ಮಾರೆ ಇವ್ರ. ಏ ದೇವ್ರ, ನಾನು 17-18 ವರ್ಷಕ್ಕೆ ಮದುವೆ ಆಯ್ತು ಅಂತ ಕಂಡಿದ್ದೆ. ಅದು ಸೇನೆಯೊಟ್ಟಿಗೆ ಮದುವೆ ಅದ್ದ.
1: ನಮ್ದು
0: ಸೊ ಅದು ನಿಮ್ಮ ಖುಷಿ, ಹಾರ್ಟ್ ಅಂಡ್ ಸೋಲ್ ಅಲ್ಲ ಅಲ್ಲೇ.
1: ನಾವು ಮನೆಕಿನ್ ಜಾಸ್ತಿ ಅಲ್ಲಿ ಇದ್ದೆ ನಾನು. ಈ ನೋಡಿ, ನಾನು 17 ವರ್ಷಕ್ಕೆ ಹೋಗಿದ್ರೆ 24 ವರ್ಷ ಅಲ್ಲಿ ಇರ್ಬೇಕಾದ್ರೆ ವರ್ಷದಲ್ಲಿ 1-2 ತಿಂಗಳು ಜಾಸ್ತಿ ಬರ್ತಾ
0: ಇದ್ದೆ ಅಲ್ಲೇ
1: ಅಲ್ಲೇ. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಯಾವತ್ತು ಕರ್ಕೊಂಡೋಗಿಲ್ಲ, ಸಿಂಗಲ್ ಮೆಂಬರ್ ಆಗೇ ಇದ್ದೆ.
0: ಸೊ ಹಾಂಗಾಗಿ ನಿಮ್ಮ ಪ್ರಮೋಷನ್ ಗಳೆಲ್ಲ ಹೆಂಗಾದ್ವಲ್ಲಿ ಅಂದ್ರೆ, ನೀವು ಅಷ್ಟು ಡೆಡಿಕೇಟೆಡ್ ಇಪ್ಪುಕೋಯಿ, ಸೊ ನಿಮ್ಮ ಪ್ರಮೋಷನ್ ಕೂಡ ಅಷ್ಟೇ ಸ್ಪೀಡ್ ಆಗಿ ಆಗಿರುತ್ತ.
1: ಹಾಂಗಿಲ್ಲ, ಅದೆಂತ ಗೊತ್ತಾ, ಅಲ್ಲಿ ಪ್ರಮೋಷನ್ ಅಂತ ಹೇಳಿದ್ರೆ ಅಂದ್ರೆ ನನ್ಕಿಂತ ಮೇಲೊಬ್ಬ ಹೋಗ್ತಾನೆ, ನಾನು ಅವನ್ ಜಾಗ ಬರ್ತೀನಿ, ನನ್ಕಿಂತ ಸೀನಿಯರ್ ಮೊದಲು ಹೋಗ್ತಾರೆ. ಅದೆಲ್ಲದೂ ಹಂಗೆ ಹೆಂಗಂದ್ರೆ, ನಾವ್ ಎಷ್ಟೇ ಬೇಕು ಇದ್ ಮಾಡ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲರಿಗೂ ಆಗಿರುತ್ತೆ, ಎಲ್ಲ ಸೇಮ್. ಎಲ್ಲೋ ಫಿಸಿಕಲಿ ಈಗ ಮೆಡಿಕಲಿ ಎಲ್ಲ ಅನ್ಫಿಟ್ ಆದ್ರೆ ಅವರು ಹೋಗ್ತಾರೆ, ಆದ್ರೆ ಮತ್ತೆ ನಮ್ ಜೊತೆ ಇದ್ದರೆ ನಾವು ಹೋಗ್ತಾ ಇರ್ತೀವಿ, ಪ್ರಮೋಷನ್ ಪ್ರಮೋಟ್ ಆಗ್ತಾ ಇರತ್ತೆ.
0: ಈಗ ಅಗ್ನಿವೀರ್ ಎಲ್ಲ ಬಂದಿತ್ತೀಗ ಇತ್ತೀಚೆಗೆ ಎಲ್ಲ ಇಂಟ್ರೊಡ್ಯೂಸ್ ಆಯಿಪ್ಪದೆಲ್ಲ, ಅದ್ರಲ್ಲಿ ನಮ್ಮ ಕರಾವಳಿ ಹುಡುಗರ ಅಥವಾ ಹುಡುಗಿಯರ ಪಾರ್ಟಿಸಿಪೇಷನ್ ಎಲ್ಲ ಹೆಂಗಿತ್ತ?
1: ಅಡ್ಡಿಲ್ಲ ಅಡ್ಡಿಲ್ಲ ಅಂದ್ರೆ, ನಾನು ಮೋಟಿವೇಶನ್ ವರ್ಕ್ ಮಾಡ್ತಿದ್ದೆ ಸ್ವಲ್ಪ. ಕೆಲವ್ರು ಬರ್ತಿದ್ದಲ್ಲ, ಅಯ್ಯೋ ನಾನು ಉಡುಪಿ ಸರ್, ನಾನ್ ಬೆಳಗಾಂ ಸರ್, ಕರ್ನಾಟಕ ಜಾಸ್ತಿ, ನಾನು ಕೋಲಾರ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಾ ಇದ್ರು ಪಾಪ. ನಾನಲ್ಲಿ ಆಕ್ಚುಲಿ ಅವ್ರೊಟ್ಟಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಕೋ, ಬಟ್ ನಾ ಎಂತ ಮಾಡ್ತೆ, ಕೆಲವು ಟೈಮಲ್ಲಿ ಈ ಸಂಡೇ ಎಲ್ಲ ಇರುತ್ತಲ್ಲ ಅವ್ರನ್ನ ಕರಿತಾ ಇದ್ದೆ, ಒಂದ್ ಸ್ವಲ್ಪ ಅವ್ರ ಜೊತೆ ಕಾಫಿ ಕುಡಿಯೋದು. ಕೆಲವರಿಗೆಲ್ಲ ಏನಾಗುತ್ತೆ, ಪಾಪ ಮನೆ ಬಿಟ್ಟಿರ್ತಾರ, ಅವ್ರಿಗೆಲ್ಲ ಸ್ವಲ್ಪ ಮಾತಾಡೋದು ನಾನು ಮಾಡ್ತಾ ಇದ್ದೆ. ಅವ್ರದೆಲ್ಲ ಇದು ಕೇಳ್ತಾ ಇದ್ದೆ ಏನಂತ ಹೇಳ್ಬಿಟ್ಟು, ಹೆಂಗೆ ನೀವ್ ಎಂತ ಮಾಡ್ ಮುಂದೆ ಏನ್ ಮಾಡ್ಬೇಕಲ್ಲ ಹೇಳ್ತಾ ಇದ್ದೆ, ಗೈಡ್ ಮಾಡ್ತಾ ಇದ್ದೆ ನಾನು.
0: ಕನ್ಸರ್ನ್ ಇಟ್ಕೊಂಡಿರಿ ಕನ್ನಡ ನಾಡಿನ ಮಕ್ಕಳಿಗೆ. ಈ ಹೆಣ್ಮಕ್ಳ ಪಾರ್ಟಿಸಿಪೇಷನ್
1: ಅದು ನಮ್ ಇಲ್ಲ, ನಾವು ಜೊತೆ ಇಲ್ಲ ಅಲ್ಲಿ,
0: ಇಲ್ಲ
1: ನಮ್ದು ಗಂಡು ಮಾತ್ರ,
0: ಓನ್ಲಿ ಗಂಡು ಮಕ್ಕಳು. ಇದೊಂಥರ ಇದು ಯಾವ ಪಿಕ್ಚರ್ ಮಾರೆ, ವಿಷ್ಣುವರ್ಧನದ ಮಡಿಕೇರಿ ಸಿಪಾಯಿ ಮುತ್ತಿನ ಹಾರ, ಅದರ ಕಂಟೋನ್ಮೆಂಟ್ ಅಲ್ಲಿ ಇದ್ದಂಗೆ ಅಲ್ಲ. ಸೊ ಒಳ್ಳೆ ಅನುಭವಗಳನ್ನೆಲ್ಲ ಇಟ್ಕೊಂಡ್ ಬಂದ್ರೆ, ಒಂದ್ ಪುಸ್ತಕಕ್ಕಿನ್ ಬರೋ ಪ್ಲಾನ್ ಇತ್ತ ಕರುಣಾಕರ್ ಅವರಿಗೆ?
1: ಪುಸ್ತಕ ಪ್ರದೀಪರಿಗೆ ಹೇಳ್ಬೇಕಿನ್
0: ಪ್ರದೀಪಸ್ರಿಗೆ. ಹೌದೌದು, ಅನುಭವ ನೀವ್ ಹೇಳೋದು, ಪುಸ್ತಕ ಅವ್ರು
1: ಬರೋದು,
0: ಒಳ್ಳೆ ಬರೀತ್ರ ಅಂತಾನ. ಬೇರೆ ಬೇರೆ ರಾಜ್ಯದವರೆಲ್ಲ ಅಲ್ಲಿ ಬಂದಿದ್ರಲ್ಲ, ಅವ್ರ ಜೊತೆಗೆ ನಿಮ್ಮ ಒಡನಾಟ, ಭಾಷೆ, ಆ ಸ್ನೇಹ, ಅದರಲ್ಲ ಒಂದ್ ನೆನಪನ್ನು ಹಂಚ್ಕೊಳ್ಳಿ ಸರ್. ಯಾರಿದ್ರು
1: ಅದೆಂತ ಗೊತ್ತಾ, ಒಂದ್ ವಿಚಾರ ಹೇಳ್ತೇನೆ. ಆರ್ಮಿ ಅಲ್ಲಿ ನಮ್ಗೆಲ್ಲದೂ ಅಂದ್ರೆ ಒಳಗಿಂದ ಒಳಗೆ ಇರ್ಬೇಕು, ಬಟ್ ಎಲ್ಲ ಇರುತ್ತೆ. ನಾವು ಅಡ್ಗೆ ಮಾಡ್ಬೋದು ಬೇಕಾದ್ರೆ, ಅಂದ್ರೆ ಅಡ್ಗೆ ಮಾಡೋರು ಬೇರೆ ಇರ್ತಾರೆ, ಬಟ್ ನಮ್ ಖುಷಿ ಖುಷಿ ನಾವು ಮಾಡ್ಕೋತೀವಿ. ಈಗ ಎಷ್ಟು ಚಿಕನ್ ತಿನ್ಬೇಕು ಅನ್ಸತ್ತೆ, ತರ್ಸ್ತೀವಿ ನಾವು, ಬೇರೆ ಯಾರು ಹೊರಗಿನ ಬರ್ತಾರಲ್ಲ ಅವ್ರ ತರ್ಸ್ತೀವಿ, ನಾವೆಲ್ಲ ಕುತ್ಕೊಂಡು ಮಾಡ್ತೀವಿ, ನಾವೇ ಹಂಚ್ಕೋತೀವಿ, ನಾವೇ ತಿಂತೀವಿ. ಅಂದ್ರೆ ಲಂಗರ್ ಅಂತಾರೆ ನಮ್ ಇದ್ರಲ್ಲಿ. ಈಗ ಮೆಸ್ ಇದೆಯಲ್ಲ ಮೆಸ್, ಆ ಮೆಸ್ ನಾವು ಒಂದ್ ದಿವಸ ಪಾಪ ಮೆಸ್ ಅವರಿಗೂ ರಜೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಂತ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ, ಹಂಚ್ಕೋತೀವಿ. ಮತ್ತಲ್ಲಿ ಬೇರೆ ಭಾಷೆ ಧರ್ಮ ಇದ್ಯಾವ್ದು ಲೆಕ್ಕಕ್ಕಿಲ್ಲ,
0: ನಾವೆಲ್ಲರೂ ಮನುಜರು ಅಷ್ಟೇ
1: ಅಷ್ಟೇ,
0: ಒಂದೇ ಧರ್ಮ,
1: ಒಂದೇ ಧರ್ಮ,
0: ಮನುಜ ಧರ್ಮ
1: ಅಷ್ಟೇ.
0: ನಾಕೆಂದಿಗ ನಿಮ್ಗೆ ವಾರ ಇಲ್ಲ ಅಂದ್ರೆ ನೀವ್ ಎಂತ ಮಾಡ್ತಿರ್ತೀರಿ ಸೈನಿಕರಂತ?
1: ವಾರ ಅಂತ ನಾ ಹೇಳಿ, ನಿಮ್ಗೆ ಯಾವ್ದೋ ಒಂದ್ ಸಾಮಾನು ಒಳಗೆ ಬಿಟ್ಬಿಟ್ಟು ತುಕ್ಕಿಡಿ, ನಮ್ಮ ಹತ್ರ ಟ್ಯಾಂಕರ್ ಇದೆ, ಅದ್ರ ಮೇಂಟೈನ್ ಮಾಡ್ಬೇಕು ನಮ್ಗೆ.
0: ಮೇಂಟೈನ್ ಅಂದ್ರೆ ಎಂತ ಮಾಡ್ತೀರಿ ನೀವು?
1: ಅದ್ರದ್ದು ಗನ್ಸ್ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಯಿಲ್ ಚೇಂಜ್ ಮಾಡ್ಬೇಕು, ವಾಯಿಲ್ ಇರುತ್ತೆ ಗನ್ ಒಳಗೆ ಹಾಕಿರ್ತೀವಿ.
0: ಎಷ್ಟು ವೇಟ್ ಇರುತ್ತೆ ಆ ಗನ್?
1: ಅಯ್ಯೋ 60 ಟನ್ ಅಂದ್ರೆ ಹೋಗತ್ತಲ್ಲ ರೋಡ್ ಅಲ್ಲಿ.
0: ಅಲ್ಲ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಅದಕ್ಕೆ ವೆಹಿಕಲ್
1: ಅದ್ರದ್ದು ಇಂಜಿನಿಯರ್ ಇರುತ್ತೆ, ಆಮೇಲೆ ಆ ಗನ್ನಿಗೆ ನಾವು ಆಯಿಲ್ ಹಾಕಿರ್ತೀವಿ, ಗನ್ ಆಯಿಲ್ ಆ ಗನ್ ಒಳಗೆ, ಅದು ಜಂಗ್ ಅಂದ್ರೆ ತುಕ್ಕಿಡಿಬಾರ್ದು ಅಂತ ಹೇಳ್ಬಿಟ್ಟು. ಅದನ್ನ ನಾವು ತಿಂಗಳು ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂದು. ಆಮೇಲೆ ಮಾತ್ರ ಇದಿದೆ ವೆಹಿಕಲ್ ಇದೆ, ಅದ್ರ ಮೇಂಟೈನ್. ನಮ್ಮ ಹತ್ರ ವೆಪನ್ ಇರುತ್ತೆ, ಬೇರೆ ಬೇರೆ ವೆಪನ್, ಅದನ್ನ ಮೇಂಟೈನ್. ನಮ್ದು ಅದೇ ಟೈಮ್ ಪಾಸ್ ಆಗಿರುತ್ತೆ. ಅದು ನಮ್ ಯೂನಿಟ್ ಅಲ್ಲಿ ಒಂದ್ ಯೂನಿಟ್ ಅಲ್ಲಿ 45 ಟ್ಯಾಂಕ್ ಇರುತ್ತೆ. ಸೊ ಎಲ್ಲದನ್ನ ನಾವ್ ಮೇಂಟೈನ್ ಮಾಡ್ಬೇಕು ತಾನೆ.
0: ಅಂದ್ರೆ ನೀವೇ ಅಂದ್ರೆ ಒಬ್ರೆ ಅಲ್ಲ, ಯಾರೆಲ್ಲ ಅದಕ್ಕೆ ಅಪಾಯಿಂಟೆಡ್ ಇದ್ದಾರೆ?
1: ಎಲ್ಲರೂ ಮೇಲಿಂದ ಇದ್ದು ಕೆಲವರಿಗೂ.
0: ನೀವೀಗ ಕಾರ್ ಬಿಡ್ತೀರಿ ಅಲ್ಲ, ನಿಮ್ಗೆ ಅಷ್ಟೇ ಟ್ಯಾಂಕರ್ ಬಿಟ್ಟು ನೆನಪತ್ತ?
1: ಟಾಟ್ರ ಅಮೌಂಟ್ ಮಾಡ್ತಾ ಇದ್ದೆ, ಅಲ್ಲ ಭಾರಿ ಖುಷಿ ಆಗ್ತಾ ಇತ್ತು, ಅಲ್ಲ ವಿಡಿಯೋ ಇತ್ತು ನಾ ತದಿಗೆ ಎಲ್ಲಿತ್ತು ಗೊತ್ತಿಲ್ಲ.
0: ಓಕೆ, ಈಗ ನಮ್ದು ಅನು ಪೂಜಾರಿ ಅವ್ರದ್ದೊಂದು ಅಕಸ್ಮಾತ್ ಸಾವತ್ತು, ಅದು ನೀವ್ ಅಲ್ಲಿದ್ದಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಹೆಂಗ ಅದು, ಅಥವಾ ಮತ್ತೆ ಊರಿಗೆ ಬಂದಾಗ ಗೊತ್ತಾಯ್ತು?
1: ಊರಿಗೆ ಬಂದ ಗೊತ್ತಾಯ್ತು ನನ್ಗೆ, ಅದು ಭಾರಿ ಬೇಜಾರಾಯ್ತು. ಆಮೇಲೆ ನನ್ನ ವೈಫ್ ಹೇಳಿದ್ಲು ನಂಗೆ,
0: ಕಾಲ್ ಮಾಡಿದಾಗ
1: ಹಿಂಗಾಯ್ತು ಅನು ಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ರು ತೀರ್ಕೊಂಡ್ರು ರೀಸೆಂಟ್ ಅಂತ ಹೇಳ್ಬಿಟ್ಟು. ಮತ್ತೆ ನಾ ಬೇರೆ ಹತ್ರ ಕೇಳ್ಕೊಂಡೆ ಹೆಂಗ ಆಯ್ತು ಅಂತ ಹೇಳ್ಬಿಟ್ಟು, ಅದ ಹೇಳಿದ್ರು ಹಿಂಗ ಆಯ್ತು ಗಾಡಿ ಮುಚ್ಚಿಂದ ಗೊತ್ತದ ನಿಮ್ಗೆ ಗೊತ್ತಿದೆಯಲ್ಲ. ಆಮೇಲೆ ಬೇಜಾರಾಯ್ತು, ಪಾಪ ಅಲ್ಲ ಊರ್ ಓದಿ, ಅದು ನಾವಿಬ್ರು ನೋಡ್ಕೊಂಡಿರಲ್ಲ, ನಮ್ಗಿಬ್ರಿಗೆ ಗೊತ್ತಿರಲ್ಲ. ಅಂದ್ರೆ ಕೆಲವ್ರು ಬೇರೆ ಕಡೆ ಇರ್ತಾರೆ, ಕೆಲವ್ರು ಜಮ್ಮುಲ್ಲಿ ಇರ್ತಾರೆ, ನಾನು 13 ವರ್ಷ ಜಮ್ಮುಲ್ಲೇ ಇದ್ದೆ, ಕೆಲವ್ ರಾಜಸ್ಥಾನ, ಪಂಜಾಬ್ ಬಾರ್ಡರ್, ರಾಜಸ್ಥಾನ್ ಬಾರ್ಡರ್, ಹರಿಯಾಣ ಅದಲ್ಲೆಲ್ಲ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ಇದೆ. ಅದು ಅಲ್ಲದೆ ಈಗ ನಮ್ ಮನ್ಸ್ರಿ ಅಂತ ಗೊತ್ತಾ, ಆರ್ಮಿ ಅಂದ ತಕ್ಷಣ ಹೋ ಬಾರ್ಡರ್ ಯಾವ ಬಾರ್ಡರ್ ಅಂತ ಅಲ್ಲ, ನಾವು ರೆಡಿ ಆಗಿರ್ತೀವಿ ನಮ್ಮ ವೆಪನ್ ಒಟ್ಟಿಗೆ. ಯಾಕಂತ ಹೇಳಿ ಬಾರ್ಡರ್ ನಮ್ಮನ್ನ ಬಿಡುಕಾಗ್ತಿಲ್ಲ, ನಮ್ಮ ವೆಪನ್ ಎಲ್ಲ ಕಾಸ್ಟ್ಲಿ,
0: ಕರೆಕ್ಟ್
1: ಟ್ಯಾಂಕರ್ ಎಲ್ಲ ಕಾಸ್ಟ್ಲಿ, ಅದನ್ನ ಬಾರ್ಡರ್ ಬಿಡುಕಾತಿಲ್ಲ. ನಾವ್ ಎಂತ ಮಾಡ್ತೀವಿ, ಇಲ್ಲಿ ಇರ್ತೀವಿ,
0: ಬೇಕಾದಾಗ
1: ಸೈರನ್ ಆಯ್ತಾ ಹೊರಟ್ವಿ.
0: ಹೆಂಗ್ ಹೊರ್ತ್ರಿ ನೀವು ಟ್ಯಾಂಕರ್ ಇಟ್ಕೊಂಡೆ ಹೋಗುದ ನೀವು?
1: ಅಲ್ಲ ಟಾಟ್ರ ಬರುತ್ತೆ, ಟಾಟ್ರ ಈಗ ಕೆಲವು ಕಂಡಿರಿ ನೀವು, ಇದು ದೊಡ್ಡ ಟ್ರೈಲರ್ ಟೈಪ್
0: ಗಾಡಿಗಳು
1: ಅದ್ ರೆಡಿ ಇರ್ತೇವೆ, ಅದ್ರದ್ದು ಯೂನಿಟ್ ಇರುತ್ತೆ, ಅವ್ರು ರೆಡಿ ಆಗಿರ್ತಾರೆ. ಅದು ಬಾರ್ಡರ್ ಬಿಡುತ್ತೆ ಮತ್ತೆ ಅಲ್ಲಿಂದ ಸೀದಾ, ಮತ್ತೆ ಬಾರ್ಡರ್ ಸಿಮೆಂಟ್ ಏನಿರೋದಿಲ್ಲ, ಹೋಗ್ತಾನೆ ಇರೋದು.
0: ನೀವು ಅಲ್ಲಿ ಇರುವಾಗ ಯುದ್ಧ ಭೂಮಿ ಇರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲೇ ಇರಿ ನೀವು, ನಿಮ್ಗೆ ಹೊರ ಜಗತ್ತಿನ ವಿಷಯಗಳು ಎಂತ ಗೊತ್ತಾತಿಲ್ಲ ಅಥವಾ ಗೊತ್ತಾತ?
1: ಈಗ ಅಂತ ನಾವೆಲ್ಲ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ಅಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ. ನೈಟ್ ಹೊತ್ತು ಡ್ಯೂಟಿ ಯೂಸ್ ಮಾಡಂಗಿಲ್ಲ, ಅದು
0: ಫೋನ್ ಹಿಡ್ಕೊಂಡು
1: ಫೋನ್ ಹಿಡ್ಕೊಂಡಿಲ್ಲ. ಮತ್ತೆ ಸೋಶಿಯಲ್ ಮೀಡಿಯಾ ಇಲ್ಲ.
0: ಹೆಂಗೆ ಇಲ್ಲ ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತಾರೆ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ? ನೀವು ಕಾಂಬಕ್ಕೆ ಇಲ್ಲ,
1: ನಮ್ಗೆ ಗೊತ್ತಾಗುತ್ತಲ್ಲ. ಈಗ ನೀವು ಒಂದು ಐಡಿ ಮಾಡಿರ್ತೀರಿ, ನಿಮ್ ನಂಬರ್ ಅಲ್ಲಿ ಐಡಿ ಮಾಡಿರ್ತೀರಿ, ಅಲ್ಲಿ ಮೆಸೇಜ್ ಗುರುತು ನಮ್ಮ ನಂಬರ್ ಅಲ್ಲಿ ಸೇವ್ ಇರುತ್ತೆ.
0: ಓಕೆ,
1: ಅದಕ್ಕೋಸ್ಕರ ನಮ್ದು ಸೋಶಿಯಲ್ ಮೀಡಿಯಾ ಯೂಸ್ ಇಲ್ಲ.
0: ಸೊ ನಿಮ್ದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾ ಅಕೌಂಟ್ ಯಾವ್ದು?
1: ನಾನು ಇಲ್ಲ, ಈಗ ನಾನು ಪೆನ್ಷನ್ ಬಂದ್ಮೇಲೆ ಮಾಡ್ಕೊಂಡೆ,
0: ಈಗ ಮಾಡ್ಕೊಂಡ್ರಿ,
1: ಮೊದ್ಲಂತೂ ಇರ್ಲಿಲ್ಲ. ಕಡೆಗೆ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಗೊತ್ತಾಯ್ತು ನಮ್ಗೆ, ಸ್ವಲ್ಪ ನ್ಯೂಸ್ ಎಲ್ಲ ಕಾಣ್ತು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಅದು ಆಗೋದಾಯ್ತು ನಮ್ಗೆ ಹೊರಗಿಂದ. ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ನಮ್ ಬೇಡ, ನಮ್ಗೆ ಪೊಲಿಟಿಕಲಿ ಅಥವಾ ಬೇರೆ ಯಾವ್ದು ವಿಷಯ ಬೇಡ,
0: ನಮ್ಮ ವಿಷಯ ನಮ್ಗೆ.
1: ಅಚ್ಚಾ ಅಚ್ಚಾ, ಇಲ್ಲಾಂದ್ರೆ ಮ್ಯಾಚ್ ಅದು ಬೇರೆ ಮ್ಯಾಚ್ ಅಲ್ಲಿ ನಾವು ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ.
0: ಇಂಡಿಯಾ ಪಾಕಿಸ್ತಾನ್
1: ಅದನ್ನ ದೊಡ್ಡ ಸ್ಕ್ರೀನ್ ಆಗಿ ಕಾಣ್ ನೋಡ್ತೀವಿ.
0: ಹಾಗೆ ನಿಮ್ದು ಸೆಲೆಬ್ರೇಷನ್ ಇರುತ್ತೆ
1: ಫುಲ್. ಕೆಲವೆಲ್ಲ ಈಗ ಹೇಳುಕಾಗ, ಕೆಲವ್ ಗ್ಲಾಸ್ ಮುಟ್ಟಿರ್ತಾರೆ ಪಾಪ ಕೂತ್ಕೊಂಡು ಒಂದೊಂದು ಟೈಮ್ ಪಾಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾರೆ.
0: ಓಕೆ, ಈ ಮನೆಯವ್ರ ಜೊತೆ ನೀವ್ ಯಾವ ಟೈಮ್ ಅಲ್ಲೆಲ್ಲ ಮಾತಾಡ್ತೀರಿ ಸಂಸಾರದ ಜೊತೆ?
1: ಮನೇಲಿ ಅಂದ್ರೆ ಎಂತ ಕೇಂತ್ರಲ್ಲ, ಹೇಳುಕಾತಿಲ್ಲ ಎಲ್ಲ ವಿಷಯ ಹೇಳುಕಾತಿಲ್ಲ, ಹೆದರ್ಕಂತ್ರ. ಅದಕ್ಕೆ ಅಡಿಲ್ ನಾವ್ ಆರಾಮಿತ್ತು, ಊಟ ಮಾಡಿತ್ತು, ಊಟ ಮಾಡಿದ್ರು ಊಟ ಮಾಡಿ ಆಯ್ತು
0: ಇಷ್ಟ ಹೇಳಿ ಫೋನ್ ಇಡುದು.
1: ಅರ್ಜೆಂಟ್ ಕೆಲಸ ಇತ್ತು
0: ನಿಮ್ಗೆ, ಫಸ್ಟ್ ಫ್ಯಾಮಿಲಿಯೇ ನಿಮ್ಮ ಆರ್ಮಿ ಅಲ್ಲ
1: ಮತ್ತೆ ಅದನ್ನ ಆರ್ಮಿ ಅಲ್ಲಲ್ಲ.
0: ಎಷ್ಟು ಪ್ರೀತಿ ನಿಮ್ಗೆ ಆರ್ಮಿ ಬಗ್ಗೆ? ನಿಮ್ ಮಕ್ಳನ್ನೆಲ್ಲಾದ್ರೂ ಆರ್ಮಿ ಸೇರಿಸೋ ಪ್ಲಾನ್ ಇದೆಯಾ?
1: ನನ್ ಮಗಳ ಹೆಸರು ಸೈನ್ಯ.
0: ಹೌದಾ?
1: ನಿಜವಾಗ್ಲು ಸೈನ್ಯ ಅವಳು ಆಲ್ರೆಡಿ ಸೇರಿಸಿದೆ, ಅವಳಿಗೆ ಮೊದ್ಲು ಹೇಳಿದೆ ನೀ ಆರ್ಮಿಗೆ ಸೇರೋದು ಅಂತೇಳಿ. ದೊಡ್ಡವಳನ್ನ ಡಾಕ್ಟರ್ ಮಾಡ್ಬೇಕು ಅಂತ ಇದ್ದೀನಿ, ಸಣ್ಣ ಆರ್ಮಿಗೆ, ಅದಕ್ಕೆ ಅವಳು ಹೆಸರು ಸೈನ್ಯ ಅಂತ ಇಟ್ಟಿದ್ದೀನಿ.
0: ಇಟ್ಟಿದ್ದೀರಾ? ಆಗ್ಲಿ. ಸೊ ನಿಮ್ಮ ಆ ಸೈನ್ಯ ಪ್ರೀತಿ ನಮಗ್ ಭಾರಿ ಖುಷಿ ಆಯ್ತು ಕರುಣಾಕರ. ಈಗ ಊರಿಗೆ ಬಂದು ಆರಾಮಾಗಿದ್ದೀರಿ ನೀವು?
1: ಆರಾಮಾಗಿದ್ದೆ. ನಿಮ್ಮಂತ್ರ ಕರ್ಕೊಂಡ್ರೆ ಒಂಚೂರು ಹಿಂಗೆ ಪುರಸ್ಕಾರ, ಈಗ ನಾಡ್ದು ಬಸ್ರೂರಲ್ಲಿ ಇದೆ ಒಂದ್ ಪ್ರೋಗ್ರಾಮ್ ಅಂತ ಬೆಳಗ್ಗೆ ಅಶೋಕ ಅಣ್ಣ ಗೊತ್ತ ನಿಮ್ಗೆ, ಅವ್ರು ಫೋನ್ ಮಾಡಿರಿ ನಂಗೆ, ಖಂಡಿತ ಬರ್ಬೇಕು 20 ತಾರೀಕು ಇಲ್ಲಿ ಇದೆ ಅಂತ.
0: ಎಲ್ಲ ಕಡೆ ನಿಮ್ಮನ್ನ ಗೌರವಿಸ್ತಾರೆ,
1: ಸನ್ಮಾನ ಮಾಡ್ತಾರೆ.
0: ಸೊ ಅದೊಂದು ಖುಷಿ.
1: ಅದ್ರ ಬಸ್ರೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದ್ ನನಗೆ.
0: ಅಮ್ಮ ಎಂತ ಹೇಳ್ತ್ರಿ ಈಗ? ಈಗ
1: ಅವ್ರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತ ಅಂತ ನೀವು ಬಂದ ಬಿಟ್ಟಲ್ಲ, ನನ್ ಕಣ್ಣೆದ್ರಿ ಇದ್ದ
0: ಇದ್ದಲ್ಲ ನಮ್ ಹಳ್ತಿನ ಕಾಲಕ್ಕೆ ನಮ್ ಕಣ್ಣೆದ್ರಿ ಇದ್ದಲ್ಲ ಅಂತ ಸಮಾಧಾನ. ಆದ್ರೆ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ ನಿಮ್ಮ ಈ ಮಿಲಿಟರಿಯಿಂದ ಸುಧಾರಿಸ್ತ?
1: ಹಂಚಿನ ಮನೆಯಿಂದ ಸೀ ಸ್ಲ್ಯಾಬ್ ಮನೆ ಬಂದೆ, ಸೈಕಲ್ ಇಲ್ಲ ನನ್ನ ಹತ್ರ, ಈಗ ಕಾರ್ ಇದೆ, ಬೈಕ್ ಇದೆ, 2-3 ಸೈಕಲ್ ಇದೆ,
0: ಎಲ್ಲ ಇದೆ. ಅಲ್ಲ
1: ಅಂದ್ರೆ ನಿಜವಾಗ್ಲು ನಾವೊಂದು ಆರ್ಮಿಯಲ್ಲಿ ಒಂದ್ ಲೆವೆಲ್ ಬಂದ್ಬಿಡ್ತೀವಿ, ನಮ್ ಮಕ್ಳಿಗೆ ಒಂದ್ ಮುಂದೆ ಒಳ್ಳೆ ದಾರಿ ಸಿಗುತ್ತೆ.
0: ಸೊ ಹಾಂಗಾಯಿ ನಿಮ್ಗೆ ಅದೊಂದು ತುಂಬಾ ಸಂತೃಪ್ತಿ ಇದೆ
1: ಇದೆ
0: ಅಲ್ಲ ಇಲ್ಲಿ. ಸೊ ನಮ್ಮ ಊರಿನ ನಮ್ಮ ಕೋಟೇಶ್ವರದ ಅಲ್ಲಿಂದ ಈಗ ಬಸ್ರೂರು ಕರುಣಾಕರ ಗಾಣಿಗ ಅವರು ಸೈನಿಕರಾಗಿ ತಾವೇ ಅಂದ್ರೆ ತಾವೇ ನೀವು 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ತಗೊಂಡು ಈಗ ಅವ್ರಿಗೆ ಬೇಜಾರತ್ತಂಬ್ರೆ ಎಕ್ಸ್ ಅಂತ ಹೇಳುಕಿಲ್ಲ ಅವ್ರ. ಎನಿವೇಸ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಸೋಲ್ಜರ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಯಾಕಂದ್ರೆ ನಿಮ್ಮ ಹಾರ್ಟೆ ಸೋಲ್ಜರ್ದು, ಅದನ್ನ ಮತ್ತಾವತ್ತಿನ್ನು ಬದಲಾಗುದಿಲ್ಲ. ನಿಮ್ಮ ಪ್ರೀತಿ ಅದ್ರ ಬಗ್ಗೆ ಇರುವ ನಿಷ್ಠೆ ಎಲ್ಲ ಇದೆಯಲ್ಲ, ತುಂಬಾ ಖುಷಿ ಆಯ್ತು ಕರುಣಾಕರ್ ಸರ್, ತುಂಬಾ ಧನ್ಯವಾದಗಳು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಮಾತಾಡಿದಕ್ಕೆ.
1: ಒಂದು ಮಕ್ಕಳಿಗೆ ಒಂದು ಮಾತು ಹೇಳುದಾ?
0: ಖಂಡಿತ ಹೇಳಿ.
1: ಆಯ್ತು, ನಾನು ಒಂದು ಮಾತು ಹೇಳ್ತೇನೆ. ಈಗ ದೇಶಭಕ್ತಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ, ನಾ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಅದನ್ನ ಕ್ವಶನ್ ಕೇಳಿದೆ ದೇಶಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಂತ ಗೊತ್ತ, ದೇಶಭಕ್ತಿ ಅಂತ ಹೇಳಿದ್ರೆ ಆರ್ಮಿ ಸೇರೋದು ಅಥವಾ ಪೊಲೀಸ್ ಸೇರೋದು, ಸೇವೆ BSF ಸೇರೋದು, ಕೆಲವರು ಆಗ್ತಾರೆ ಹೋಗ್ತಾರೆ, ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗುದಿಲ್ಲ. ನಾವೀಗ ಒಳಗಿದ್ದು ಏನ್ ಮಾಡ್ಬೇಕು, ಒಳಬೇಕಂದ್ರೆ ಬೆಳಗಿಂದ ಫ್ಲಾಗ್ ಹಾಸುದೊಂದು, ಸಂಜೆ ಫೋಲ್ಡ್ ಮಾಡಿ ಹೇಳಿದ್ನಲ್ಲ ಮೊನ್ನೆ ನೆನಪಿದ್ದೀನಿ, ಫೋಲ್ಡ್ ಮಾಡು ಒಂದು ಟ್ರಂಕ್ ಅಲ್ಲೋ ಬಾಕ್ಸ್ ಅಲ್ಲೋ ಹಾಕಿ ಇಡೋದು, ಮತ್ತೊಂದು 15 ನಾವು ವೇಟ್ ಮಾಡೋದು. ಅದಲ್ಲ ಆಕ್ಚುಲಿ ಎಂತ ಗೊತ್ತ ನೋಡಿ, ನಾ ಒಂದ್ ಮಾತಾಡಿ ಸಣ್ಣ ಸಣ್ಣ ಮಾತು, 4-5 ಜನ ಮಕ್ಕಳು ಬಸ್ ಅಲ್ಲಿ ಕೇಕೆ ಹೊಡೆಯೋದು, ಹಿರಿಯರು ಮುದುಕರು ಇದ್ರೆ ಅವ್ರಿಗೆ ಸೀಟ್ ಕೊಡುದಿಲ್ಲ ಅಲ್ದಾ. ಮತ್ತೆ ನಾನ್ ನೋಡ್ತಾ ಇದ್ದೆ ಎಲ್ಲರೂ ಕಸ ಹಾಕ್ತಾರೆ, ಕೇಳಿದ್ರೆ ನಿಮ್ ಜಾಗನ ಅಂತ ಕೇಳ್ತಾರೆ, ನಿಮ್ಗೆ ಎಂತ ನಿಮ್ ಜಾಗನ, ಇದೆಲ್ಲ ಮಾಡ್ಬೇಡಿ ಅಲ್ದಾ, ಇದೆಲ್ಲ ದೇಶಭಕ್ತಿ ಅಂತಿಲ್ಲ. ಹಾ, ಫ್ಲಾಗ್ ಹಾರಿಸಿದ ತಕ್ಷಣ ನಾವು ದೇಶ ಇದು ಪ್ರೇಮಿ ಹೌದಾ?
0: ಸೊ ಹಾಂಗಾಯ್ ಇಂಥ ವಿಷಯಗಳಲ್ಲಿ ದೇಶ ಪ್ರೇಮ ಬೆಳೆಸ್ಕೊಳ್ಳಿ,
1: ಒಬ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಲ್ದಾ,
0: ಸ್ವಚ್ಛತೆ ಉಳಿಸಿ,
1: ಈಗ ನೋಡಿ ನಾನ್ ಎಂತ ಮಾಡ್ತೆ, ಮಕ್ಳಿಗೆ ಸ್ವಲ್ಪ ಹೇಳಿಕೊಡ್ತೆ ಅಂತ ಮುಂದೆ ಗೈಡ್ ಮಾಡ್ತೇವೆ. ನಮ್ಮ ಹತ್ರ ಮಕ್ಳಿದ್ದ ಅವ್ರನ್ನೆಲ್ಲ ಬೇಕಂದ ನಾ ಸೇರ್ಸ್ಕಂತೆ ಸಂಜೆ ಈಗ ಒಂದ್ 6 ಗಂಟೆಗೆ ನೋಡಿ ಹೇಳ್ತೆ, ಗೈಡ್ ಮಾಡ್ತೆ. ನೀ ಪೊಲೀಸ್ ಆಗ್ಬೇಕಾ ಎಲ್ಲ ಗೈಡ್ ಮಾಡ್ತೆ. ಹಾಗೆ ನಮ್ಮಂತರೆಲ್ಲ ಮಾಡ್ಲೇಬೇಕು.
0: ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ರೇಡಿಯೋ ಮೂಲಕ ಯಾರಾದ್ರೂ ಮಗು ಸೈನ್ಯಕ್ಕೆ ಸೇರ್ಕಂತ ಅನ್ಕೊಂತಿದ್ರೆ, ನೀವ್ ಹೆಂಗ್ ಅವತ್ತು ನಾನು ಸೈನಿಕ ಆಯ್ಕೆ ಅನ್ಕೊಂಡಿದ್ರಿ, ಸೊ ಹಾಗೆ ಯಾವ್ದಾದ್ರು ಮಕ್ಳು ಅನ್ಕೊಂತಿದ್ರೆ ಎಂತ ಸಜೆಷನ್ ಅವ್ರಿಗೆ ನಿಮ್ ಕಡೆಯಿಂದ?
1: ಖಂಡಿತ, ಏನ್ ಸಜೆಷನ್ ಬೇಕು ನಾನು ಕೊಡ್ತೀನಿ. ಮೊದಲು ನಿಮ್ದು ಫಿಸಿಕ್ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ಳಿ. ಈ ಫೋನ್ ಇದೆಯಲ್ಲ, ಫೋನ್ ಸ್ವಲ್ಪ ಕಮ್ಮಿ ಬಳಸಿ,
0: ಮೊಬೈಲ್ ಫೋನ್ ಇಂದ ಆದಷ್ಟು ದೂರವಿರಿ ಅಂತ. ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳಿಬಿಡಿ ಸರ್, ಯಾರಿಗಾದ್ರೂ ಗೈಡೆನ್ಸ್ ಬೇಕಿದ್ರೆ ನಿಮ್ಮನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಲಿ.
1: 86240343 ಇದು 43 ಅಂತ ಹೇಳಿದ್ರೆ ನನ್ನ ಯೂನಿಟ್ ಅದು. 86240333 43.
0: ಇದು ಕರುಣಾಕರ ಗಾಣಿಗ ಅವರದ್ದು ಮೊಬೈಲ್ ನಂಬರ್. ಸೊ ನೀವು ಯಾವ್ದಾದ್ರು ಸಜೆಷನ್ ಬೇಕಿದ್ರೆ, ಸೈನ್ಯದ ಕುರಿತಂತೆ ನೀವು ಸೇರ್ಲಿಕ್ಕಿದ್ದೀರಿ, ಅಗ್ನಿವೀರ್ಗ್ ಸೇರ್ಲಿಕ್ಕಿದ್ದೀರಿ, ಸೊ ಇಂತ ಮಾಹಿತಿಗಳನ್ನ ಖಂಡಿತ
1: ರಾತ್ರಿ ಆಗ್ಲಿ ಹಗ್ಲಾಗ್ಲಿ ಯಾವತ್ತಾಗ್ಲಿ ಬಸರೂರಿ ಅವರಿಗೆ ಬಾಗಿಲು ಓಪನ್ ಇರುತ್ತೆ ಯಾವತ್ತಿದ್ರು.
0: ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್.
0: ಕೇಳಿದ್ರೆ ನಿಮ್ಗೆ ಕೂಡ ಧನ್ಯವಾದಗಳು ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕಾಗಿ. ನಾವು ಹೋಯ್ ಬತ್ತು. ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ತೊಮ್ಮೆ ಸಿಕ್ವ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ. ಇವತ್ತು ಭಂಡಾರ್ಕರ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಕೇಂದ್ರ, ಒಂದು ಕಾಲದಲ್ಲಿ ನಮ್ಮ ಭಂಡಾರ್ಕರ್ಸ್ ಕಾಲೇಜಲ್ಲಿನೇ ಕನ್ನಡ ಪ್ರಾಧ್ಯಾಪಕರಾಗಿ 25 ವರ್ಷ ಸೇವೆ ಸಲ್ಲಿಸಿದವರು, ಈಗ ನಿವೃತ್ತಿ ಹೊಂದಿದ್ದಾರೆ. ಆ ಸಮಯದಲ್ಲೂ ಈಗಲೂ ಬಹಳಷ್ಟು ಪುಸ್ತಕಗಳನ್ನ ಬರೆದವರು, ವಿದ್ವಾಂಸರು ಆಗಿರುವಂತಹ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರಿದ್ರ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರಿ?
2: ಅಯ್ಯೋ ದೇವರೇ, ನಮ್ಮನ್ನೆಲ್ಲ ನೀವು ಕೇಂಬ್ರೆ ಈ ವಯಸ್ಸಲ್ಲಿ?
1: ಕೇಮ್ಕೆ ಇಲ್ಲ,
2: ಕೇಮ್ಕೆ ಇಲ್ಲ.
1: ಅಷ್ಟು ಲಾಯ್ಕಿದ್ರಿ?
2: ಹಾ, ಲಾಯ್ಕಿದ್ದೆ.
1: ಈಗ ನನಗೊಂದು ಕುತೂಹಲ ಎಂತಂದ್ ಕೇಳ್ರೆ, ನಾನು ಉಪೇಂದ್ರ ಸೋಮಯಾಜಿ ಅವ್ರ ಹೆಸರು ತುಂಬಾ ಕೇಳಿದೆ, ಕೆಲ ಪುಸ್ತಕ ಕಂಡಿದೆ, ಆಯ್ತಾ? ಆದ್ರೆ ಕಂಡದ್ದು ನಿಮ್ಮನ್ನ ಮೊನ್ನೆ ಸಾಹಿತ್ಯ ಸಮ್ಮೇಳನದಾಗೆ, ಓ ಇವ್ರ ಮರ್ರೆ ಉಪೇಂದ್ರ ಸೋಮಯಾಜಿ ಅವರು ಅಂತ ಹೇಳ್ಕೊಂಡ. ಉಪೇಂದ್ರ ಸೋಮಯಾಜಿ ಅವರಿಗೆ ನಮ್ಮಂತವ್ರು ಕಾಣ್ದಿದ್ದವರಿಗೂ ಒಂದು ಕುತೂಹಲ ಸೃಷ್ಟಿಸಿದ್ದು ನಿಮ್ಮ ಬರಹಗಳು ಅಥವಾ ನೀವು ಮಾಡಿರೋ ಕೆಲಸಗಳು ಇವೆಲ್ಲ. ಮತ್ತೆ ಭಂಡಾರ್ಕರ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಉಪೇಂದ್ರ ಸೋಮಯಾಜಿ ಅವರ ಹೆಸರು ಒಂದಲ್ಲ ಒಂದ್ ಸಮಯದಲ್ಲಿ ಕೇಂತಾನೆ ಇರುತ್ತ. ಸೊ ಒಟ್ಟಾರೆ ಹೇಳುದಾದ್ರೆ, ನಿಮ್ಮ ಬರಹದ ನಂಟು, ಮುಖ್ಯವಾಗಿ ಅಕ್ಷರದ ನಂಟು ಶುರುವಾದ ಎಲ್ಲಿಂದ ಅಂದ್ರೆ?
2: ಅಕ್ಷರದ ನಂಟು ಅಂದ್ರೆ ಒಂದೇ ಕ್ಲಾಸಿಂದ. ಬರಹಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಅದರ ಆರಂಭ ನನ್ನಿಂದ ಆಯ್ತು.
1: ಯಾವ ಶಾಲೆ ಸರ್?
2: ಬಿಸ್ಕಲಕಟ್ಟೆಯಲ್ಲಿ ಇದ್ದಾಗ.
1: ನೀವು ಶಿಕ್ಷಕರಾಗಿದ್ದಾಗ?
2: ಶಿಕ್ಷಕರಾಗಿದ್ದಾಗ. ಅದಕ್ಕೊಂದು ಕಾರಣ ಇದೆ, ಯಾಕೆಂದ್ರೆ ಆಗ ಎಲ್ಲ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಒಂದು ರಾತ್ರಿ ಬೆಳಗ್ಗೆ ಆಗುವವರೆಗೂ ಕೂಡ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿತ್ತು. ಆಗ ಇವತ್ತು ಇಲ್ಲಿಯ ಪರಿಸರದ ಶಾಲೆಗಳಲ್ಲಿ ಕಾಣದೇ ಇರುವಂತಹ ನಾಟಕಗಳ ಪ್ರದರ್ಶನವೂ ಅಲ್ಲಿ ಆಗ್ತಾ ಇತ್ತು. ಅಂತಹ ನಾಟಕಗಳನ್ನ ಮಕ್ಕಳಿಗಾಗಿ ನಾನು ಬರಿತಾ ಇದ್ದೆ.
1: ನೀವು ಆಗ ಮಕ್ಕಳಿಗೋಸ್ಕರ ನಾಟಕಗಳನ್ನ ಬರಿತಾ ಇದ್ರಿ?
2: ಹೌದು.
1: ಓಕೆ,
2: ಒಂದು ಅದು. ಇನ್ನೊಂದು, ಆ ಬರಹ ನನಗೆ ಕೊಟ್ಟಂತಹ ಅಭಿರುಚಿ ಅಂತ ಹೇಳುವಂತಹದ್ದು, ಕತೆ ಬರೆಯುವುದಕ್ಕೆ, ಪದ್ಯ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ಒಂದಷ್ಟು ಪದ್ಯಗಳನ್ನ ಬರೆದೆ, ಅದು ಅನುಕರಣೆಯ ಪದ್ಯಗಳು. ಯಾಕೆಂದ್ರೆ ಆಗ ಯಾವುದು ಜನಪ್ರಿಯವಾದ ಪದ್ಯಗಳಿರ್ತಿತ್ತು ಅದರ ಹಾಡುಗಾರಿಕೆಯೆಲ್ಲ ಕೇಳಿಸ್ಕೊಂಡಂತಹ ಈ ಕಿವಿಗೆ ಆಧಾಟಿಯಲ್ಲೇ ಬರೆಯಬೇಕು ಅಂತ ಒಂದು ಪ್ರೇರಣೆಯನ್ನು ನನಗೆ ಅದರಿಂದಾಗಿ ದೊರೆಯಿತು. ಹೀಗಾಗಿ ಅಂತಹ ಪದ್ಯಗಳನ್ನು ಬರೆದಾಗ ಹಾಗೆ ನಾನು ಜೋಪಾಸನವಾಗಿ ಇಟ್ಟುಕೊಂಡೆ ಅಷ್ಟೇನೆ,
1: ಯಾರಿಗೂ ತೋರಿಸಲ
2: ಇಲ್ಲ. ಯಾಕಂದ್ರೆ ಅದು ಅನುಕರಣೆಯ ಪದ್ಯಗಳು, ನನ್ನದು ಸ್ವಂತದ್ದಲ್ಲ. ಪದಗಳು ಮಾತ್ರ ನನ್ನದಾದರೂ ಕೂಡ ಇಡೀ ಅದರ ಸ್ವರೂಪ, ಅದರ ಆಕೃತಿ ಅಂತ ಹೇಳುವಂತದ್ದು ಮೂಲ ಕವಿಯದ್ದಾಗಿರ್ತಾ ಇತ್ತು.
1: ಉದಾಹರಣೆಗೆ ಯಾವ್ದಂತ ನೆನ್ಪು ಮಾಡ್ಕೊಳ್ಳಕ್ಕೆ ನಮ್ಗೆ ಒಂದು ಕುತೂಹಲ.
2: ನಾನು ಕನಕ್ಪುರದಲ್ಲಿ ಇದ್ದಾಗ ಅಲ್ಲಿಯ ಅರ್ಕಾವತಿ ನದಿಯನ್ನ ನಾನು ಅದು ವರ್ಣಿಸಿದ್ದೆ. ಮೊದಲ ಶಬ್ದ ನೆನಪಾಗುದಿಲ್ಲ. ಆಗಾಲೋಟದ ಅರ್ಕಾವತಿ ವೈಭವವೇನು ಅಂದ್ಕೊಂಡು ಶುರುವಾಗುವಂತ ಪದ್ಯ ಅದು. ಅಂದ್ರೆ ಈ ಪದ್ಯ ಅದರ ವರ್ಣನೆಯನ್ನು ಒಳಗೊಂಡದ್ದು. ಆದರೆ ನನಗೆ ಅದು ಇನ್ಯಾವುದೋ ಪದ್ಯದ ಧಾಟಿಯನ್ನ ನಾನು ಕದ್ದಿದ್ದೇನೆ ಅಂತ, ಸಾಮಾನ್ಯವಾಗಿ ಆ ಪದ್ಯದ ಲಯ ಅಂತ ಹೇಳುವಂತಹದ್ದು ಕೂಡಲೇ ಆ ಮೂಲ ಪದ್ಯಕ್ಕೆ ಕೇಳುಗರನ್ನು ಕೊಂಡೋಗುತ್ತೆ.
1: ತುಂಬಾ ಹೋಲಿಕೆ ಇತ್ತು, ಅದಕ್ಕೆ
2: ಹೇಳಿಕೆ ಇರುತ್ತೆ. ಹೀಗಾಗಿ ನಾನು ನನ್ನ ರೂಪ ಏನು, ನನ್ನ ವಸ್ತು ಏನು, ನನ್ನ ಪದ್ಯ ಏನು ಅಂತ ಹೇಳುವಂತಹದ್ದನ್ನ ಅವರು ಅರ್ಥ ಮಾಡಿಕೊಳ್ಳದೆ ಅವರು ಆ ಮೂಲ ಕವಿಯ ಕಡೆಗೆ ಹೋಗ್ತಾರೆ ಎಂಬ ಕಾರಣಕ್ಕಾಗಿ ನನ್ನನ್ನು ನಾನು ಅಲ್ಲಿ ಪ್ರದರ್ಶನ ಮಾಡಿಕೊಳ್ಳಿಕ್ ಹೋಗಲಿಲ್ಲ. ಹಾಗೆ ಇಲ್ಲೂ ಕೂಡ ಅಂತ ಅನೇಕ ಪದ್ಯಗಳನ್ನ ಬರೆದದ್ದೆಲ್ಲ ಈಗ ನನಗೆ ಹೆಚ್ಚು ನೆನಪಿಲ್ಲದಲ್ಲ, ಯಾಕಂದ್ರೆ ನಾನು ಅದನ್ನ ಮತ್ತೆ ಗಮನಿಸಲೇ ಇಲ್ಲ ಇಲ್ಲಿಯವರೆಗೆ ಅಂತ ಹೇಳಿದ್ರೆ. ಹಾಗೆ ಬರಿಟ್ಟಂತ ಒಂದು ಪುಸ್ತಕವನ್ನು ನಾನು ವರ್ಗಾವಣೆಗೊಂಡಾಗ ಅದೇ ಶಾಲೆಯಲ್ಲಿ ಇಟ್ಟು ಬಂದಿದೆ, ಬಿಟ್ಟು ಬಂದಿದೆ, ಇಟ್ಟು ಬಂದದಕ್ಕಿಂತ ಬಿಟ್ಟು ಬಂದಿದೆ, ಬಿಟ್ಟೇ ಬಂದದ್ದು. ಆ ಪುಸ್ತಕವನ್ನು ನನ್ನ ಹಳೆ ವಿದ್ಯಾರ್ಥಿ ನನ್ನ ಅಳಿಯ ದೆಹಲಿಯಲ್ಲಿದ್ದಾಗ ಅಲ್ಲಿಗೆ ಅವನು ತಕೊಂಡು ಹೋಗಿಬಿಟ್ಟು ಅವನಿಗೆ ಕೊಟ್ಟು ಅವನ ಮೂಲಕ ಮತ್ತೆ ನನಗೆ ಬಂದಿತ್ತದು.
1: ಬಿಟ್ಟರು ಬಿಡಲಾರೆ.
2: ಹೌದು. ಆದರೆ ಅದನ್ನೆಲ್ಲ ಕಂಡಾಗ ನನಗೆ ತುಂಬಾ ಬಾಲಿಶ ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಅದು ಆ ಪುಸ್ತಕವನ್ನು ಕೂಡ ನನ್ನ ಅಳಿಯ ಮತ್ತೆ ಕೇಳಿ ಆ ಪುಸ್ತಕ ಕೊಡಿ ಅದನ್ನ ಒಂದು ಪ್ರಕಟ ಮಾಡುವ ಅಂತ. ಆಗ ನಾನು ಹೇಳಿದೆ, ಇಲ್ಲ ಬಾರೆ, ಪುಸ್ತಕ ಎಲ್ಲ ಕಳೆದು ಹೋಯ್ತು, ಎಲ್ಲಿ ಇಟ್ಟಿದ್ ನಂಗೆ ನೆನಪಿಲ್ಲ, ಬೇಡ ಬಿಡೋದು ಅಂತ ನಾನು ಹೇಳಿದೆ. ಹೀಗಾಗಿ ಪದ್ಯಗಳಾಗಲಿ ಅಥವಾ ಪ್ರತಿ ವರ್ಷ ಅಲ್ಲಿ ನಾನು ಬರೆಯುತ್ತಿದ್ದ ನಾಟಕಗಳಾಗಲಿ ಆಗಲಿ ಪುಸ್ತಕ ರೂಪವನ್ನ ಪಡೆಯಲಿಲ್ಲ.
1: ಎಲ್ಲ ಹಂಗೆ
2: ಹಸ್ತಪ್ರತಿಯೂ ನನ್ನ ಹತ್ರ ಇಲ್ಲ.
1: ಅದು ಇಲ್ಲ.
2: ಯಾಕೆ ಇಲ್ಲ ಅಂತ ಹೇಳಿದ್ರೆ ಯಾರೋ ಆ ನಾಟಕ ನೋಡಿದವರು ಖುಷಿಯಾಗಿಬಿಟ್ಟು ನಾವು ಆಡಿಸ್ತೇವೆ ಕೊಡಿ ಅಂತ ಹೇಳಿದಾಗ ಮುದ್ರಿತ ಪುಸ್ತಕ ಇಲ್ಲ, ಆದ್ದರಿಂದ ನಾನು ನನ್ನ ಕೈ ಬರದ ಪುಸ್ತಕವನ್ನೇ ಕೊಡಬೇಕಾಗಿತ್ತು. ಆಗ ಎಲ್ಲ ಮುಂದಕ್ಕೆ ನನಗೆ ಬೇಕಾಗತ್ತೆ ಅಂತ ಹೇಳುವಂತಹ ಆಲೋಚನೆ ಇಲ್ಲದ್ದರಿಂದ ನಾನು ಅದನ್ನು ಇಟ್ಕೊಳ್ಳು ಇಲ್ಲ, ಮತ್ತೆ ಅವರಿಂದ ವಾಪಸ್ ತಕೊಳ್ಳು ಇಲ್ಲ.
1: ಮತ್ತೆ ನಿಮ್ಗೆ ನಿಮ್ಮ ಪ್ರತಿಭೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಇಂಥದ್ ನಾನು ಇನ್ನೂ 1,000 ಬರೆಯಬಲ್ಲೆ ಅಂತ.
2: ಖಂಡಿತ. ಕಾಲೇಜಿಗೆ ಬಂದಾಗಲೂ ಕೂಡ ನಾನು ಹಾಗೆ ಮಾಡಿದ್ದೆ. ವಿಶೇಷವಾಗಿ ಅಲ್ಲಿ ಒಂದಷ್ಟು ರೂಪಕಗಳನ್ನು ಕೋಟೇಶ್ವರದ ಆಚಾರ್ಯರು ಅವರು ನೃತ್ಯ ಕಲ್ತಿಗೆ ಬರ್ತಾ ಇದ್ರು, ಅವರಿಗೋಸ್ಕರ ನಾನು ಶ್ರೀನಿವಾಸ ಆಚಾರ್ಯರು ಅಂತ ಹೇಳೋರು. ಅವರು ಕಾಲೇಜಿಗೆ ಬಂದು ಅವರು ಮಕ್ಕಳಿಗೆ ಆ ನೃತ್ಯ ಕಲಿಸುವಾಗ ನನ್ನ ಹತ್ರ ಕೇಳ್ತಿದ್ರು, ಏನೋ ಹೊಸ್ತು ಬರ್ಕೊಡಿ ಅಂತ. ಆಗ ನಾನು ಅನೇಕ ಪ್ರತಿ ವರ್ಷಕ್ಕೂ ಕೂಡ ಅನೇಕ ಪ್ರತಿ ವರ್ಷಕ್ಕೂ ಕೂಡ ಅವರು ಬರುವಷ್ಟು ಕಾಲ ಒಂದೊಂದು ರೂಪಕವನ್ನು ಬರೆದುಕೊಡ್ತಾ ಇದ್ರು. ಅದನ್ನ ಪುಣ್ಯಾತ್ಮರು ಅವರೇ ತಗೊಂಡು ಹೋಗ್ತಾ ಇದ್ರು, ನಾನು ಇಟ್ಕೊಳ್ತಿರ್ಲಿಲ್ಲ. ಹೀಗಾಗಿ ಅದು ಕೂಡ ಇವತ್ತು ನನ್ನ ಹತ್ರ ಇಲ್ಲ. ಅಂದ್ರೆ ಕಾಲೇಜಲ್ಲಿ ಕೂಡ ಅಂತವರು ಕೇಳಿ ಬರೆಸ್ಕೊಂಡು ಅದನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳುವಾಗ ಸಹಜವಾಗಿ ನನಗೆ ನನ್ನ ಬರವಣಿಗೆ ಬಗ್ಗೆ ತುಂಬಾ ಕುತೂಹಲ ಉಂಟಾಗ್ತಾ ಇತ್ತು. ಆದರೆ ಕಾಲೇಜಿನ ಪಾಠಗಳಿಗೋಸ್ಕರ ನನ್ನ ಬರವಣಿಗೆ ಅಂತ ಹೇಳುವಂತಹದ್ದು ಮುಂದುವರಿಯಲಿಲ್ಲ. ಆಗ
1: ಯಾವಾಗ ಇದು ಹೈಸ್ಕೂಲ್ ಆಗಿತ್ತು?
2: ಇದು 2000 ವರೆಗೂ ಕಾಲೇಜಲ್ಲಿ ಇದ್ದಾಗಲೂ ಕೂಡ ಅಷ್ಟೇನೆ, ನಾನು ಬರಿತಾ ಇರುವುದು ಆ ಸಮಯಕ್ಕೇನ್ ಬೇಕು ಅದಕ್ಕೆ ಅನುಕೂಲಕರವಾಗಿ ಬರೆದು ಕೊಡ್ತಾ ಇದ್ದೆ ಅಷ್ಟೇ ಹೊರತು ಅದನ್ನು ಆವಾಗ ನಾನು ಹವ್ಯಾಸವನ್ನಾಗಿ ಮಾಡಿಕೊಂಡೆ. ಎಲ್ಲಿಗೆ ಹವ್ಯಾಸ ಆರಂಭ ಆಯ್ತು ಅಂತ ಹೇಳಿದ್ರೆ, ಕಾಲೇಜು ಬಿಟ್ಟು ಮೇಲೆ ನನಗೆ ಒಂದಷ್ಟು ಅವಕಾಶಗಳು ಬಂತು. ಅಂದ್ರೆ ನಾನು ಇಲ್ಲಿ ಒಬ್ಬ ಸಾಹಿತ್ಯಕ ಸಂಘಟಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದಂತ ನನ್ನ ಒಂದು ಮಾತೃ ಸಂಸ್ಥೆ ಚಿತ್ರಮಂಡಳಿ ಅಂತ ಹೇಳುವಂತಹದ್ದು ಕೋಟದಲ್ಲಿ ಇದ್ದಿತ್ತು. ಅದು 65 ಸ್ಥಾಪನೆಗೊಂಡದ್ದು. ಆಗಲೂ ಕೂಡ ನಾನು ಅಲ್ಲಿದ್ದೆ. ಅಲ್ಲಿಂದ ಶುರುವಾದಂತಹ ನನ್ನ ಆ ಮಿತ್ರ ಮಂಡಳಿಯ ಒಡನಾಟ ಅಂತ ಹೇಳುವಂತಹದ್ದು ನಾಟಕಗಳನ್ನು ಆಡುವುದಕ್ಕೆ ಶುರುವಾದಾಗ ನನಗೆ ಅನೇಕ ನಾಟಕಗಳನ್ನು ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕಂದ್ರೆ ನಾಟಕವನ್ನು ಆಯ್ಕೆ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅದರ ಪರಿಣಾಮವಾಗಿ ನಾನು ವರ್ಷದ ನಮ್ಮ ಮಿತ್ರ ಮಂಡಳಿಗಾಗಿ ನಾನು ಒಂದು ಚಾಣಕ್ಯ ಅಂತ ನಾಟಕ ಬರೆದೆ. ಆ ಚಾಣಕ್ಯ ಅಂತ ಹೇಳುವಂತಹ ನಾಟಕ ಬೈಂದೂರಿಂದ ಮಂಗಳೂರುವರೆಗೆ ಒಂದು ವರ್ಷದಲ್ಲಿ 10 ಕಡೆಯಲ್ಲಿ ಪ್ರದರ್ಶನ ಕಂಡಿತು. ತುಂಬಾ ಖುಷಿಯಾಯ್ತು, ಯಾಕಂದ್ರೆ ಎಲ್ಲ ಮೆಚ್ಚಿಕೊಂಡ್ರು. ಈಗಲೂ ಕೂಡ ಸಿಕ್ಕಿದವರು ಹೇಳ್ತಾರೆ, ನೀವು ಆಡ್ತಿರುವಂತಹ ನಾಟಕಗಳನ್ನ ಈಗ ನಾವು ಎಲ್ಲೂ ನೋಡುವ ಹಾಗಿಲ್ಲ, ಯಾಕಂದ್ರೆ ನಾವು ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ಮಾತ್ರ ಆಡ್ತಾ ಇತ್ತು. ಇವತ್ತು ಆಡುವಂತಹ ಸಾಮಾಜಿಕ ನಾಟಕಗಳು, ಅಲ್ಲಿಯ ಸಂಭಾಷಣೆಗಳನ್ನ ನಾವು ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ಸೇರುವ ಸಾಮಾನ್ಯ ಜನರು ಹೋ ಹೋ ಹೋ ಅಂತ ಕೂಗಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿದು ಕುಣಿದು ಹಾರಬೇಕು, ಅದಕ್ಕೆ ಸರಿಯಾಗಿ ಅವ್ರಿಗೆ ಏನ್ ಬೇಕು ಅಂತ ಮಾತುಗಳನ್ನ ಅಲ್ಲಿ ಆಶುವಾಗಿ ಆಡಿ ಸಾಮಾನ್ಯವಾಗಿ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿ ಆ ಕಾಲದ ಜನರ ಸಂಸ್ಕೃತಿಗೆ ತಕ್ಕಂತೆ ನಾವು ಆಡ್ತಿರುವಂತಹ ನಾಟಕ ಅವರಿಗೆ ಈಗಲೂ ಕೂಡ ಅನೇಕರು ಈಗ ಇಲ್ಲ ನಾಟಕ ಕಂಡವರು, ಈಗ ಇದ್ದವರು ಕೂಡ ನಾ ಎಲ್ಲೋ ವಿಷಯವನ್ನು ಹೇಳಿದರೆ ಅವರು ಅದನ್ನ ತುಂಬಾ ಖುಷಿಯಿಂದ ನೆನಪು ಮಾಡಿಕೊಳ್ತಾರೆ. ಹೀಗಾಗಿ ಅಂತಹ ನಾಟಕಗಳನ್ನ ನಾವು ಆಡ್ತಾ ಇರೋದ್ರಿಂದ ನಾನು ಐತಿಹಾಸಿಕ ಚಾಣಕ್ಯ ನಾಟಕ ಬರೆದೆ. ಜೊತೆಯಲ್ಲೇ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಆದರ್ಶ ಆಗಬೇಕು. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕ್ಷಾತ್ರತನವನ್ನು ಬಿಡಬೇಕಾದಂತಹ ಪ್ರಸಂಗ ಬ್ರಾಹ್ಮಣತ್ವಕ್ಕೆ ಸವಾಲು.

0: ಕ್ಷೇತ್ರದಿಂದಲೇ ಆರಂಭ ಆಯಿತು ಅಂತ ಹೇಳ್ಬಹುದು.
1: ಅದು ನಿವೃತ್ತಿಯ ನಂತರವೇ.
0: ನಿವೃತ್ತಿಯ ನಂತರ ನಾಟಕ ಮೊದಲು ಬರೀತಿದ್ದೆ, ಶಾಲಾ ಮಕ್ಕಳಿಗೋಸ್ಕರ, ಕಾಲೇಜಿನಲ್ಲಿ ನೃತ್ಯಕ್ಕೋಸ್ಕರ ರೂಪಕಗಳನ್ನ ನಾಟಕಗಳನ್ನ ಬರೀತಾ ಇದ್ದೆ. ಆದರೆ ನಿಜವಾದ ಒಂದು ನನ್ನ ಅಲ್ಲಿ ಪ್ರೇರಣೆ ಕೊಟ್ಟು ಇವತ್ತು ನಾನು ಸಾಹಿತಿ ಅಂತ ಅನೇಕರು ಹೇಳ್ತಾರೆ, ಹಿರಿಯ ಸಾಹಿತಿ ಅಂತ. ಖಂಡಿತ ನಾನು ಹಿರಿಯ ಸಾಹಿತಿ ಅಲ್ಲ, ಇನ್ನು ನಾನು ಕಿರಿಯ ಸಾಹಿತಿಯೇ. ಆದರೂ ಕೂಡ ಅವರ ಆ ಗೌರವದ ಮಾತನ್ನು ನಾನು ಅಭಿಮಾನದಿಂದ ತಲೆಬಾಗಿಸಿ ಸ್ವೀಕಾರ ಮಾಡ್ತೇನೆ. ಅಲ್ಲಿ ಆ ನಾಟಕಗಳನ್ನು ನಾನು ಬರೆದಾದ ಮೇಲೆ ನಾನು ಸ್ವಲ್ಪ ಕತೆ ಬರೆಯೋದಕ್ಕೆಲ್ಲ ಹೊರಟೆ, ಅದು ವಿಶೇಷವಾಗಿ ಮಕ್ಕಳಿಗಾಗಿ. ಆ ಮಕ್ಕಳ ಕತೆಗಳು ಅಂತ ಹೇಳುವಂಥದ್ದು ಮೊದಲು ನಂದು ಪ್ರಕಟ ಆದದ್ದು ಇಂಥವರು ಇದ್ದಾರೆ ಅಂತ. ಇಂಥವರು ಅಂತ ಹೇಳಿದ್ರೆ ಎಲ್ಲೋ ಬೆರಳೆಣಿಕೆಯ ಮಂದಿ ಸಾಧನೆ ಮಾಡಿದವರು ನಮ್ಮ ಇತಿಹಾಸದಲ್ಲೋ ಪುರಾಣದಲ್ಲೋ ಅಥವಾ ಸಮಕಾಲೀನರಾಗಿದ್ದವರು ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಆದರ್ಶರಾಗಬೇಕು ಎಂಬ ಕಾರಣಕ್ಕೋಸ್ಕರ ಇಂಥವರು ಇದ್ದಾರೆ ಅಂತ ಹೇಳುವಂತಹ ಪುಸ್ತಕ ಬರೆದೆ. ಅದೀಗ ಎರಡನೆಯ ಮುದ್ರಣಕ್ಕೆ ಹೋಗಿದೆ, ಅದೊಂದು ಖುಷಿ ನನಗೆ. ಇದರೊಂದಿಗೆ ಪಂಚತಂತ್ರದ ಕಥೆಗಳು ಕೂಡ ಅಷ್ಟೇ ಮುಖ್ಯವಾದದ್ದು. ದುರ್ಗಸಿಂಹನ ಪಂಚತಂತ್ರವನ್ನು ಗಮನಿಸಿರುವಂತಹ ನಾನು ಅದರ ಆಧಾರದ ಮೇಲೆ ಬದುಕಿನ ತಂತ್ರ ಪಂಚತಂತ್ರ ಅಂತ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ಬರೆದೆ. ಅದು 300 ಪ್ರತಿಗಳನ್ನು ಸರ್ಕಾರ ತಗೊಂಡಿತ್ತು, ಎಷ್ಟೆಷ್ಟೋ ಲೈಬ್ರರಿ ಹೋಗಿದೆ. ಆಮೇಲೆ ಆ ಪ್ರತಿಗಳು ಇವತ್ತು ಇಲ್ಲದೇ ಇದ್ದಾಗ ಅದು ಪ್ರಕಾಶನ ಮಾಡಿದವರು ಬೇರೆ ಆದ್ದರಿಂದ ಅವರೆಲ್ಲ ಅದು ಪೂರ್ತಿ ಖರ್ಚು ಮಾಡಿದ್ದಾರೆ. 1000 ಸುಮಾರು ಒಂದು 100-200 ಮಾತ್ರ ಅವರು ಉಚಿತವಾಗಿ ಹಂಚಿದ್ದು ಬಿಟ್ಟರೆ ಮತ್ತೆಲ್ಲ ಅದು ಮಾರಾಟ ಆಗಿದೆ ಅಂತ ಹೇಳುವಂತಹ ಖುಷಿ ನನಗಿದೆ. ಆಮೇಲೆ ಅದಾದ್ಮೇಲೆ ನಾನು ಒಂದಷ್ಟು ಬೇರೆ ಮಕ್ಕಳಿಗೆ ಕತೆ ಬರೆದೆ, ಮಕ್ಕಳಿಗಾಗಿ ಪದ್ಯ ಬರೆದೆ, ಅದೆಲ್ಲ ಪುಸ್ತಕ ಆಗಿದೆ. ಈಗ ಅಂತ 15 ಪುಸ್ತಕಗಳು ನನ್ನಿಂದ ಪ್ರಕಟ ಆಗಿದೆ. ಅದರೊಂದಿಗೆ 15 ಸಂಸ್ಮರಣ ಗ್ರಂಥ ಅಥವಾ ಅಭಿನಂದನಾ ಗ್ರಂಥ ಅದು ಪ್ರಕಟ ಆಗಿದೆ. 1990 ಕಾರಂತರಿಗೆ 90 ಇದೇ ಕೋಟದಲ್ಲಿ ಅವರ 90ನೆಯ ಒಂದು ಉತ್ಸವವನ್ನು ಈ ಊರೊಳಗೆ ಈ ಹಿಂದೆ ಆಗಿಲ್ಲ ಆಮೇಲೆ ಮತ್ತೆ ಆಗಿಲ್ಲ ಎಂಬ ರೀತಿಯಲ್ಲಿ ನಾವು ಆಚರಿಸಿತ್ತು. ಅದಕ್ಕೆ ಕಾರಣ ಆದವರು ಕುಂದಾಪುರದ ಎಸ್ ಎನ್ ಹೆಬ್ಬಾರ್ ಅವರ ಕರ್ನಾಟಕ ಸಂಘ, ಆಮೇಲೆ ನಮ್ಮ ಮಿತ್ರ ಮಂಡಳಿ ಮತ್ತು ಇಲ್ಲಿಯೇ ಉತ್ಸವ ಸಮಿತಿ ಸೇರಿಕೊಂಡು ಮಾಡಿದಂತಹ ಆ ಕಾರ್ಯಕ್ರಮ. ಮತ್ತೆ 95 ಶತಮಾನೋತ್ಸವಕ್ಕೆ, ಶತಮಾನೋತ್ಸವ ಆದಮೇಲೆ ಅವರ ಸತ್ತಾಗ, ಅವರ ಶತಮಾನೋತ್ಸವಕ್ಕೆ ಮುಂಚಿತವಾಗಿ ಅವರು ಸತ್ತಾಗ ಮಾಸಿಕ ಅಂತ ಹೇಳುವಂತ, ಅವ್ರ ಮನೆಯವರು ಮಾಸಿಕ ಮಾಡಲಿಲ್ಲ, ನಾವು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಊರಿನ ಪ್ರಸಿದ್ಧ ಸಾಹಿತಿಗಳನ್ನು ಬರಮಾಡಿಕೊಂಡು ಅವರ ಕೃತಿಗಳ ಬಗ್ಗೆ ಇಲ್ಲಿ ಉಪನ್ಯಾಸವನ್ನು ಇಟ್ಕೊಳ್ತು. ಇದೆಲ್ಲವನ್ನು ಹೆಚ್ಚು ಕಡಿಮೆ ಇಟ್ಕೊಂಡ್ಬಿಟ್ಟು ಎಲ್ಲರಂತಲ್ಲ ಅಂತ ಹೇಳುವಂತ ಕಾರಂತರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿದ್ದೆ. ಅದು ಅನೇಕರು ಅದನ್ನು ಓದಿ ತುಂಬ ಮೆಚ್ಚಿಬಿಟ್ಟಿದ್ದರು. ಯಾಕೆಂದ್ರೆ ಅದಕ್ಕೆ ನನ್ನದು ಒಂದಲ್ಲ, ಅನೇಕರು ಇಲ್ಲಿ ಬಂದು ಉಪನ್ಯಾಸ ಮಾಡಿರುವಂತಹದ್ದು ಅದು ಇದು ಎಲ್ಲ ಸೇರಿಕೊಂಡು ಆಗಿರುವಂತಹ ಒಂದು ಪುಸ್ತಕಗಳು. ಆಮೇಲೆ ಅಭಿನಂದನಾ ಗ್ರಂಥಗಳು ಒಂದಷ್ಟು ಬಂದಿದೆ. ಇಲ್ಲಿ 25 ನಮ್ಮ ಸಾಲಿಗ್ರಾಮದ ಮಕ್ಕಳ ಮೇಳ ಆದಾಗ ಬಾಲಗೋಪಾಲ ಅಂತ ಹೇಳುವಂತಹದ್ದು. ಆಮೇಲೆ ಹಾಗೆ ಪಿ ಶ್ರೀಧರ ಹೆಗಡೆ ಮೇಳದ ಸಂಸ್ಥಾಪಕರು ಪಾರಂಪಳ್ಳಿಯವರು, ಅವರ ನೆನಪಿನಲ್ಲಿ ಯಜಮಾನರು ಅಂತ ಹೇಳುವಂತಹ ಪುಸ್ತಕ. ಹೀಗೆ ಒಟ್ಟು ಹೆಚ್ಚು ಕಡಿಮೆ 15 ಪುಸ್ತಕಗಳು ಆ ರೀತಿಯಲ್ಲಿ ನಾನು ಸಂಪಾದನೆ ಮಾಡಿದ್ದುಂಟು. ಇದಿಷ್ಟು ನನ್ನ ಸಾಹಿತ್ಯ ಕ್ಷೇತ್ರದ ಒಂದು ಸ್ಥೂಲವಾದ ಚಿತ್ರಣ. ನನ್ನ ಪುಸ್ತಕಗಳು ಈಗ ಹೆಚ್ಚು ಕಡಿಮೆ ಯಾವುದು ಸಿಗ್ತಾ ಇಲ್ಲ. ಆದ್ದರಿಂದ ಈಗ ಮೊನ್ನೆ ನೀಲ ಅವರ ಸುರೇಂದ್ರ ಅಡಿಗರ ಒತ್ತಾಯದಿಂದಾಗಿ ನನ್ನ ಎಲ್ಲ ಪುಸ್ತಕಗಳು ಕೂಡ ಮರು ಮುದ್ರಣವನ್ನು ಕಂಡಿತ್ತು, 2 ಸಂಪುಟವಾಗಿ.
1: ಸೂಪರ್ ಸರ್.
0: ಈಗ ತೋರಿಸೋದು ನಿಮ್ಮ ಹತ್ರ ಇಲ್ಲಿ ಕೇಳೋದು ಮಾತ್ರ ಈಗ. ಸರಿ, ಇದಿಷ್ಟು ನನ್ನ ಸಾಹಿತ್ಯದ ಯಾತ್ರೆ.
1: ಈ ಸಾಹಿತ್ಯದ ಯಾತ್ರೆಯಲ್ಲಿ ನೀವು ಶುರಮ ಕಾರಂತರನ್ನ ತುಂಬಾ ಹತ್ತಿರದಿಂದ ಕಂಡ್ರೆ ಅಂತ ನೀವು ಮಾತಾಡೋದು ಗೊತ್ತಾಯ್ತು. ಸೊ ಅವ್ರ ಬಗ್ಗೆ ಒಂದ್ 2 ಮಾತು ಹೇಳಿದಾರೆ ಕಾರಂತರ ಬಗ್ಗೆ.
0: ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ತುಂಬಾ ಸಣ್ಣವನು. ಯಾಕೆಂದ್ರೆ ಅವರು ಒಬ್ಬ ಶತಮಾನದ ಪುರುಷ, ಕಳೆದ ಶತಮಾನದಲ್ಲಿ ಒಂದು ಶತಮಾನದ ಪುರುಷ ಅಂತ ಕರೆಸ್ಕೊಂಡವರು. ಅವ್ರ ಬಗ್ಗೆ ಬೇಕಾದಷ್ಟು ಉತ್ಪ್ರೇಕ್ಷೆಯ ಮಾತುಗಳಿವೆ. ಅದು ಉತ್ಪ್ರೇಕ್ಷೆಯಲ್ಲ, ಆ ಮಾತು ಮಾತ್ರ ಉತ್ಪ್ರೇಕ್ಷೆ ಅಷ್ಟೇ, ಅದರ ಹಿಂದಿರುವಂತಹ ಅರ್ಥ ವಾಸ್ತವವೇ. ಅಂತಹ ಕಾರಂತರ ಕ್ಷೇತ್ರ ಅಂತ ಹೇಳುವಂತಹದ್ದು ಯಾವ

0: ಹೋಗುವುದಿಲ್ಲ. ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ಶಿಲ್ಪಶಾಸ್ತ್ರ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅವರು ಕೈ ಆಡಿಸದ ಕ್ಷೇತ್ರ ಯಾವುದೂ ಇಲ್ಲ. ವಿಜ್ಞಾನದ ಬಗ್ಗೆ ಅವರು ಅನೇಕ ಸಂಪುಟಗಳನ್ನು ಮಾಡಿದ್ದುಂಟು. ಅದಕ್ಕೊಂದು ಸೂಕ್ತವಾದ ಚಿತ್ರವನ್ನ ನಮ್ಮ ಕೆ ಕೆ ಹೆಬ್ಬಾರರು ಮಾಡಿದರು. ಅವರ ಒಂದು ನೃತ್ಯದ ರೂಪದ ಒಂದು ಚಿತ್ರ ದಶಭುಜಗಳು. ಆ ದಶಭುಜಗಳು ಅವರ 10 ಮುಖಗಳನ್ನು ತೋರಿಸುತ್ತೆ ಅಂತ. ಅವರು ತಮ್ಮ ಜೀವನ ಚರಿತ್ರೆಯನ್ನೇ ಹುಚ್ಚು ಮನಸ್ಸಿನ 10 ಮುಖಗಳ ಎಂಬ ಹೆಸರಲ್ಲಿ ಅವರು ಬರೆದಿದ್ದರು. ಇಲ್ಲಿ ಅವರ ಅನೇಕ ಪುಸ್ತಕಗಳ ಸಾಲು, ಆ ಬಿಳಿಯ ರಕ್ಷಾಪುಟ ಇದೆಯಲ್ಲ, ಅದೆಲ್ಲ ಅವರದ್ದೇ ಪುಸ್ತಕಗಳೆಲ್ಲ. ಸುಮಾರು 45 ಕಾದಂಬರಿಗಳು, ಮತ್ತೆ ಕಥೆಗಳು, ಕವನಗಳು, ವೈಜ್ಞಾನಿಕ ಪುಸ್ತಕಗಳು, ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಲೆಕ್ಕಕ್ಕಿಳಿಕ್ಕೆ ಆಗದೇ ಇರುವಷ್ಟು ಪುಸ್ತಕಗಳು, ಸುಮಾರು 200 ಹೆಚ್ಚಿದ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಸಾಹಿತ್ಯದ ಒಂದು ಮೇರುತನ ಅಂತ ಹೇಳುವಂತಹದ್ದು, ಇವತ್ತು ಯಾರೋ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದರೆ ಅದಕ್ಕೂ ಮಿಗಿಲಾಗಿ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು. ಯಾಕಂದ್ರೆ ಅವರ ಕಾದಂಬರಿಗಳನ್ನು ತಗೊಂಡ್ರೆ ಅದೆಲ್ಲವೂ ಕೂಡ ಪರಿಸರವನ್ನು ಮುಖ್ಯವಾಗಿ ಇಟ್ಟುಕೊಂಡು ಬರೆದಿರುವಂತಹ ಪುಸ್ತಕಗಳು. ಮೊದಲಿನ ಕಾದಂಬರಿಗಳೆಲ್ಲ ಅಷ್ಟೇನೆ, ಕಡೆ ಕಡೆಗೆ ಬರುವಾಗ ಅವರ ಅನುಭವ ಬೇರೆ ಕಡೆ ಹೋಯಿತು. ಸಮಕಾಲೀನ ಜನರೊಂದಿಗೆ ಅವರು ನಡ್ಕೊಂಡಿರುವಂತಹ ರೀತಿಯಲ್ಲಿ ಅವರು ಅನುಭವಿಸಿದಂತಹ ನೋವು ನಲಿವುಗಳೆಲ್ಲ ಅವರ ಮುಂದಿನ ಪುಸ್ತಕಗಳಲ್ಲಿ ಬಂತು. ಆದರೂ ಕೂಡ ಅವರ ಕಲೆಗೆ ಸಂಬಂಧಪಟ್ಟಂತೆ, ಅವರ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಜನರನ್ನ ಮೆಚ್ಚುವ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬರೆದದ್ದುಂಟು. ಅವರು ನಾಸ್ತಿಕರು, ಆದರೆ ಆಸ್ತಿಕರು ಯಾರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವರನ್ನು ಒಪ್ಪಿಕೊಳ್ಳುವಂತ ಮನೋಭಾವದವರು. ಈಗ ಎಲ್ಲ ಏನೋ ಆಸ್ತಿಕರನ್ನು ಬಿಟ್ಟರೆ ಅವರನ್ನು ತಿರಸ್ಕಾರ ಮಾಡಿ ಬಿಡ್ತಾರೆ. ಆದರೆ ಆಸ್ತಿಕರಾಗಿಯೂ ಕೂಡ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಅವರನ್ನ ಕಂಡಾಗ ಅವರು ಅಂಥವರನ್ನು ತಮ್ಮ ಕೃತಿಯಲ್ಲಿ ತಂದು ಜೀವಂತ ಇರಿಸಿದ್ದು ಕೂಡ ನಾವು ಅವರ ಪುಸ್ತಕಗಳಿಗೆ ಓದಿದಾಗ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಪರಿಸರವನ್ನ ಪ್ರೀತಿಸಿದಂತಹ ವ್ಯಕ್ತಿಯಾಗಿ, ಸಾಮಾಜಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳುವಂತ ದೃಷ್ಟಿ ಇಟ್ಕೊಂಡವರಾಗಿ, ತನ್ನ ಬರಹಕ್ಕೆ ಸುತ್ತಾಟವೇ ಆಹಾರ ಕೊಡುತ್ತೆ ಎಂಬುದಾಗಿ ಭಾವಿಸಿಕೊಂಡು ತಿಂಗಳಲ್ಲಿ ಸುಮಾರು 15 ದಿವಸದಷ್ಟು ಸಮಯವನ್ನ ಸುತ್ತಾಟಕ್ಕಾಗಿ ಬಳಸ್ಕೊಂಡಂತಹ, ಅದರಿಂದಾಗಿಯೇ ಅವರಿಗೆ ಮೊಗ ಪಡೆದ ಮನದಂತಹ ಒಂದು ನವಿಲೂರಿನ ಚಿತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. ಯಾಕಂದ್ರೆ ಆ ಊರಿನ ನವಿಲಿನ ಚಿತ್ರವನ್ನು ಕೊಡ್ತಾರೆ. ಬಸರೂರಿನ ವೇಶ್ಯೆಯರ ಬಗ್ಗೆ ಬರೆಯುವಾಗ ಅದು ವೇಶ್ಯೆಯರ ಬದುಕು ಅಂತ ಅನಿಸೋದೇ ಇಲ್ಲ. ಆ ತರಹದ ಮರ್ಯಾದೆಯಿಂದ ಕೂಡಿದಂತಹ ಬರಹವನ್ನು ಕೊಟ್ಟಂತಹ ವ್ಯಕ್ತಿ. ಅದಕ್ಕೆಲ್ಲ ಕಾರಣ ಆದದ್ದು ಅವರ ಸುತ್ತಾಟ.
1: ಅದೇನ ಕೇಳ್ಕಿ ಸರ್, ಈ ಬರಹಗಾರರು ಮನೆ ಒಳಗೆ ಬಾಗಿಲು ಹಾಕೊಂಡು, ಕಿಟಕಿ ಬಾಗಿಲು ಹಾಕೊಂಡು, ಒಂದು ಟೇಬಲ್ ಮುಂದೆ ಕೂಕೊಂಡು ಬರು ಕೂತರು ಸುಲಭ ಅಂತ ಅವರ ಕಲ್ಪನೆಯಲ್ಲಿ ಈ ತರ ತಿರ್ಗಾಡ್ಕೊಂಡಿದ್ರೆ, ದೇಶ ಸುತ್ತಬೇಕು ಅಂತ ಹೇಳ್ತಾರಲ್ಲ, ತಿರ್ಗಾಡ್ಕೊಂಡಿದ್ರೆ ಈ ತರ ನೀವು ಹೇಳ್ದಂಗೆ ಕಾರಂತರಿಗೆ ಹೆಂಗೆ ಆಹಾರ ಸಿಕ್ಕಿತ್ತು ಬರವಣಿಗೆಗೆ ಹಂಗ್ ಸಿಕ್ಕುದಾತ, ನೀವ್ ಹೆಂಗ್ ಬರೀತಿದ್ರಿ, ನಿಮ್ದನ್ನು ಸೇರಿಸಿ ಹೇಳಿ.
0: ನೀವು ಒಳ್ಳೆ ಪ್ರಶ್ನೆ ಒಂದು ಕೇಳಿದ್ರಿ ಸಿದ್ದ. ಮನೆ ಒಳಗೆ ಕೂತ್ಕೊಂಡು ಬರೆದ್ರೆ ಹೆಚ್ಚಂದ್ರೆ ಅವ್ರ ಚಿಕ್ಕಂದಿನ ಅನುಭವಗಳಷ್ಟು ಅವ್ರಿಗೆ ಗೊತ್ತಿರತ್ತೆ. ಮತ್ತೆ ಅವರು ಮನೆಯಲ್ಲೇ ಇರ್ತಾರೆ, ಅವರಿಗೆ ವಿಷಯ ಕೊಡೋದು ಯಾವುದು, ಅವರು ಓದುವಂತಹ ಪುಸ್ತಕ, ಅವರು ಓದಿದ ಆ ಪುಸ್ತಕದಲ್ಲಿ ಇರುವಂತಹ ಆ ವಿಷಯವನ್ನ ತಮ್ಮದನ್ನಾಗಿ ಮಾಡಿಕೊಂಡು ಮತ್ತೆ ಅವರು ಬರೀಬೇಕಾಗತ್ತೆ. ಆಗ ನೇರವಾಗಿ ಪಡೆದ ಅನುಭವಕ್ಕೂ ನನಗೆ ಯಾವಾಗಲೂ ನೆನಪಾಗೋದಿರುತ್ತೆ, ಬೆಂಗಳೂರಿಗೆ ಹೋದಾಗ ಅಲ್ಲಿ ಸುಮಾರು ಸಮುದ್ರಗಳೆಲ್ಲ ಇದೆ
1: ಬೆಂಗಳೂರಲ್ಲಿ.
0: ಹೌದು, ಬಾಮ್ ಸಂದ್ರ, ತಿಪ್ ಸಂದ್ರ, ನಾಗ್ ಸಂದ್ರ, ಹೀಗೆಲ್ಲ. ಅದೆಲ್ಲ ಯಾಕೆ ಬಂತು ಅಂದ್ರೆ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕೆರೆಗಳು, ಆ ಕೆರೆಗಳನ್ನ ಅವರು ಸಮುದ್ರ ಅಂತ ಕರೀತಾ ಇದ್ರು.
1: ಅವರಿಗದು ಸಮುದ್ರ.
0: ಆದ್ರೆ ಆ ಸಮುದ್ರ ಅಂತ ಹೇಳುವಂತಹದ್ದು ಅವರಿಗೆ ಸಮುದ್ರ ಆಯ್ತು. ಅವರು ಸಮುದ್ರವನ್ನು ಚಿತ್ರಿಸಬೇಕಾದ್ರೆ ಹೇಗೆ ಚಿತ್ರಿಸಬಹುದು, ಅವರು ಕಂಡಂತ ಆ ಕೆರೆಯನ್ನೇ ಇನ್ನಷ್ಟು ಬೇಕಾದ್ರೆ ಅದನ್ನ ಉತ್ಪ್ರೇಕ್ಷ ಮಾಡಿ ದೊಡ್ಡದು ಮಾಡಿಬಿಟ್ಟು ಬರಿಬಹುದೇ ಹೊರತು ಈ ಕಡಲು ಕೊಡುವಂತಹ ಒಂದು ಅನುಭವ, ಅದರ ರೌದ್ರವಾದ ತೆರೆಯ ನರ್ತನ ಇರಬಹುದು, ಉಬ್ಬರ ಇಳಿತಗಳಿರಬಹುದು, ಮೇಲಿನ ರಭಸ ನೀರು ಹೋಗುವಾಗ ಇಟ್ಟ ಕಾಲು ಕೆಳಗೆ ನಮ್ಮ ನೀರು ವಾಪಸ್ ಹೋಗುವಾಗ ನಮ್ಮ ಕಾಲಡಿಯ ಮಣ್ಣನ್ನ ಕುಚ್ಚಿಕೊಂಡು ಹೋಗಿ ನಾವು ಬೀಳುವಂತಾಗುವಂತ ಅನುಭವವಾಗಲಿ ಖಂಡಿತ ಓದಿದವರಿಗೆ ಅನುಭವಕ್ಕೆ ಬರೋದಿಲ್ಲ,
1: ಬರೋಕ್ಕೂ ಆತಿಲ್ಲ,
0: ಬರೆದ್ರೆ ಅದು ಕೃತಕ ಆಗತ್ತೆ ಅಷ್ಟೇನೆ. ಹೀಗಾಗಿ ನಾನು ಬರೆದ ಮಕ್ಕಳಿಗಾಗಿ ಬರೆದ ಕಥೆಗಳಿರ್ಬೋದು, ಪದ್ಯಗಳಿರ್ಬೋದು, ಅಥವಾ ಈ ನಾಟಕಗಳಿರ್ಬೋದು, ಇವೆಲ್ಲ ನನ್ನ ಅನುಭವಕ್ಕೆ ಬಂದದ್ದಷ್ಟನ್ನೇ ನಾನು ಹೇಳಬಲ್ಲೆನೆ ಹೊರತು ಇನ್ನೊಬ್ಬರ ಅನುಭವವನ್ನು ನಾನು ನನ್ನದನ್ನಾಗಿ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಿಹಿಯಾಗಿ ತಿಂದಂತಹ ಒಂದು ಜಿಲೇಬಿಯನ್ನು ಅಥವಾ ಯಾವುದೋ ಒಂದು ಜಾಮೂನನ್ನು, ಬಾದಾಮಿ ಹಲ್ವವನ್ನು, ಓ ಇಷ್ಟು ಸಿಹಿಯಾಗಿದೆ, ಇಷ್ಟು ಸವಿಯಾಗಿದೆ, ಪಸೆ ಪಸೆಯಾಗಿದೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹೇಗೆ ಅದು ರುಚಿ ಗೊತ್ತಾಗುತ್ತೆ? ಅದನ್ನೇ ನಾನು ವರ್ಣಿಸುವಾಗ ನನಗಾದ ಅನುಭವಗಳನ್ನು ಅಲ್ಲಿ ಹೇಳಲಿಕ್ಕಾಗತ್ತೆ. ನಾಲಿಗೆ ಮೇಲೆ ಇಟ್ಟಾಗ ಅದು ಕೊಟ್ಟಂತಹ ಒಂದು ಅನುಭವ ರುಚಿ, ಅದು ಗಂಟಲ್ಲಿ ಇಳ್ಕೊಂಡು ಹೋಗ್ತಾ ಇರುವಾಗ ನಿಜವಾಗಿಯೂ ಅದು ಸವಿಯಾಗಿದ್ರೆ ಕೆಳಕ್ಕೆ ಇಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳುವಂತಹದ್ದನ್ನ ನಾನು ಅನುಭವಿಸಿದ್ದನ್ನ ಖಂಡಿತ ಅಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಣ್ಣಾರೆ ಕಂಡ ಅನುಭವಕ್ಕಿಂತಲೂ ಪರೋಕ್ಷವಾಗಿ ತಿಳಿದುಕೊಂಡಂತಹ ಅನುಭವಕ್ಕಾಗಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಅವರ ಬರಹದಲ್ಲೂ ಕೂಡ ಆ ವ್ಯತ್ಯಾಸ ಇದ್ದೇ ಇರುತ್ತೆ.
1: ಅಂದ್ರೆ ಈ ತರ ಮಾಡೋದ್ರಿಂದ ಕರಂತ್ರು ಈಗ ಹುಚ್ಚು ಮನಸ್ಸಿನ 10 ಮುಖಗಳನ್ನು ಓದುವಾಗಲೇ ಗೊತ್ತಾಯ್ತು ಅವ್ರು ಎಷ್ಟು ತಿರ್ಗಾಡದವ್ರು ಅಂತ, ಸಿಕ್ಕಾಪಟ್ಟೆ. ನೀವು ಹಾಂಗೆ ಎಲ್ಲಾರು ತಿರ್ಗಾಡ್ಕ ಬಂದು ಬರದಲ್ಲ ಇತ್ತ?
0: ನಾನು ತಿರ್ಗಾಟಕ ಮಾಡ್ಕೊಂಡ್ ಬರದು ಒಂದು ಮಾತ್ರ.
1: ಯಾವ್ದು?
0: ನಾನು ಗುಜರಾತ್ ಪ್ರವಾಸ ಮಾಡಿದ್ದೆ. ಆ ಗುಜರಾತ್ ಪ್ರವಾಸ ಮಾಡಿದಾಗ ನಾನು ಕಂಡಂತ ಅನುಭವಗಳನ್ನೆಲ್ಲ ಗುಜರಾತ್ನಲ್ಲಿ 8 ದಿನ ಅಂತ ಹೇಳುವಂತ ಒಂದು ಪುಸ್ತಕ ಮಾಡಿದ್ದೆ, ಅದು ಪ್ರಕಟ ಆಗಿದೆ. ಅದು ಕೂಡ ಹಾಗೇನೆ, ನನ್ನ ನವಿರಾದ ಅನುಭವಗಳೇನುಂಟು ಅವೆಲ್ಲವನ್ನು ಕೂಡ ಅಷ್ಟೇ ನವಿರಾಗಿ ಆತ್ಮೀಯವಾಗಿ ನಾನು ಹೇಳ್ಕೊಂಡು ಹೋಗಿದ್ದೆ. ಹಾಗೆ ಓದಿದವರು ಮುಖ್ಯವಾಗಿ ಗುರುತಿಸುವುದು ಇದು ಆತ್ಮೀಯವಾದ ಬರಹ ಅಂತ.
1: ಆಪ್ತವಾಗಿತ್ತು,
0: ಆಪ್ತವಾಗಿದೆ ಅಂತ ಹೇಳುವಂತಹದ್ದು. ಅದು ಜೊತೆಗೆ ಆ ಒಂದು ನಾನು ಕೊಡುವಂತಹ ಚಿತ್ರಣಗಳೆಲ್ಲವೂ ಕೂಡ ಅಷ್ಟು ಕರಾರುವಾಕ್ಕಾಗಿ ಇರ್ತಾ ಇತ್ತು. ನಾನು ಕಂಡ ಅನುಭವ ಏನುಂಟು ಅದಕ್ಕಿಂತ ನಾನು ಆಚೆಗೆ ಏನನ್ನೂ ಬರೆದಿಲ್ಲ. ಹೀಗಾಗಿ ಆ ಪುಸ್ತಕ ಅಂತ ಹೇಳುವಂತಹದ್ದು ನನ್ನ ಬರಹಕ್ಕೆ, ನನ್ನ ತಿರುಗಾಟಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ. ಅದಕ್ಕಿಂತ ಹೆಚ್ಚಿಗೆ ನಾನು ಸುತ್ತಾಟ ಮಾಡಿದವ ಅಲ್ಲ, ಯಾಕೆಂದ್ರೆ ನನಗೆ ಅದಕ್ಕೆ ಅವಕಾಶವೇ ಬರಲಿಲ್ಲ. ಮೊದಲು ಶಾಲಾ ದಿನಗಳಾಯ್ತು, ಆಮೇಲೆ ಉದ್ಯೋಗದ ದಿನಗಳಾಯ್ತು, ಆಮೇಲೆ ಸಾಂಸಾರಿಕ ಜೀವನ ಆಯ್ತು, ಆಮೇಲೆ ಒಂದೆರಡು ಮೂರು ಸಾರಿ ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ನಾನು ದಕ್ಷಿಣ ಭಾರತ ಎಲ್ಲ ತಿರುಗಾಟ ಮಾಡಿದ್ದೆ. ಹಾಗೆ ನಮ್ಮ ಬಂಧುಗಳೊಟ್ಟಿಗೆ ಉತ್ತರ ಭಾರತಕ್ಕೂ ಹೋಗಿದ್ದೆ. ಆಗ ಎಲ್ಲ ಒಟ್ಟಿಗೆ ಹೋದ್ರಿಂದ ನಮ್ಗೆ ಹೆಚ್ಚು ಅನುಭವ ಪಡ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ನಾವು ಕಂಡಂತಹ ವಸ್ತು ಅಥವಾ ಅವ್ರು ಹೇಳ್ತಾರೆ ಆಯ್ತಾಯ್ತು ಸಮಯ ಆಯ್ತು ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳುವಾಗ ನಮಗೆ ಪೂರ್ಣವಾಗಿ ಆ ಚಿತ್ರವನ್ನ ನಮ್ಮ ಮನಸ್ಸು ತುಂಬಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಅದಾವುದೂ ಸ್ಪಷ್ಟ ಚಿತ್ರಣಗಳು ನನ್ನ ಮನಸ್ಸಲ್ಲಿ ಇಲ್ಲ, ಆದ್ದರಿಂದ ನಾನು ಅದನ್ನು ಬರೆಯುವಂತಹ ಸಾಹಸಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ಬರೆದದು ಕೃತಕ ಆಗತ್ತೆ ಅಂತ ನಂಗೆ ಗೊತ್ತು, ಅಲ್ಲಿ ನೀವು ಹೇಳಿದಾಗೆ ಆಪ್ತತೆ ಅಂತ ಹೇಳುವಂತಹದ್ದು ಬರ್ತಾ ಇರಲಿಲ್ಲ.
1: ಉಪೇಂದ್ರ ಸೋಮಯ್ಯಾಜಿ ಅವ್ರಿಗೆ ಎಲ್ಲಾದ್ರೂ ಈಗ ಬೇಜಾರ ಇತ್ತಂದ್ರೆ ನಾನು ಬರ್ದದಲ್ಲ ಆಗ ಪ್ರಕಟ ಮಾಡ್ಕಿದಿತ್ತು, ಮತ್ತೆ ಇನ್ನಷ್ಟು ಬರೆದು ಪ್ರಕಟ ಮಾಡ್ಕಿತ್ತು, ನಾ ಶುರು ಮಾಡದೇ ಲೇಟ್ ಆಯ್ತು ಪ್ರಕಟ ಮಾಡೋಕೆ, ಹಂಗೇನಾದ್ರು ಈಗ ಎಲ್ಲಾರು ಒಂದ್ಬದಂಗೆ ಬೇಜಾರಿತ್ತ?
0: ಖಂಡಿತ ಇಲ್ಲ. ಆ ಕಾಲ ಅದು, ಆ ಕಾಲದಲ್ಲಿ ನಾನು ಹೇಗಿರ್ಬೇಕು ಹಾಗಿದ್ದೆ. ನಾನೊಬ್ಬ ಅಲ್ಲ, ನನ್ನಂತ ನೂರಾರು ಜನ ಅಧ್ಯಾಪಕರು ಆ ರೀತಿಯಲ್ಲಿ ನಾಟಕಗಳನ್ನು ಬರೆದಿದ್ರು, ಪದ್ಯಗಳನ್ನು ಬರೆದಿದ್ರು, ಮಕ್ಕಳಿಗೆ ಹಾಡಿಸಿಬಿಟ್ಟು ಕುಣಿಸಿದ್ರು, ನಾಟಕ ಹಾಡಿಸಿದ್ರು. ಆದರೆ ಯಾರು ಕೂಡ ಆ ಕಾಲದಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಲಿಲ್ಲ. ಆ ನೂರರೊಟ್ಟಿಗೆ ನಾನು 101ನೇವನ ಅಂತ ಹೇಳುವಂತಹದ್ದು. ನನಗೆ ಪೂರ್ಣವಾಗಿ ಜ್ಞಾನ ಇದ್ದದ್ರಿಂದ ನಾನು ಈಗ ಒಂದು ಚೂರು ಕೂಡ ಬೇಜಾರಿಲ್ಲ. ನನ್ನ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆದವರು ಇಬ್ಬರು ಕೂಡ, ಒಂದು ಪಾರ್ವತಿ ಜಯತಾಳ್, ಇನ್ನೊಂದು ಬೆಳಗೋಡು ರಮೇಶ್ ಭಟ್ ಅಂತ ಹೇಳೋರು ಪುಸ್ತಕ ಬರೆದವರು, ಅವರಿಬ್ಬರು ಕೂಡ ನನ್ನನ್ನು ಬಾಲ್ಯದಿಂದ ಕಂಡುಕೊಂಡವರಾದ್ದರಿಂದ ಅವರು ಅದನ್ನೇ ಹೇಳಿದವರು, ನೀವು ಬರೆದದ್ದನ್ನೆಲ್ಲ ಪ್ರಕಟ ಮಾಡಿದ್ರೆ ಇಷ್ಟೊತ್ತಿಗಿಂತ 4-4 ಪುಸ್ತಕಗಳನ್ನು ಮಾಡಬಹುದಾಗಿತ್ತು ಅಂತ. ನಂಗೆ ಹಾಗೆ ಅವರು ಬರೆದಾಗಲೂ ಕೂಡ ನನಗೇನು ಅನಿಸ್ತಿಲ್ಲ. ಕಾಲಾಯ ತಸ್ಮೈ ನಮಃ
1: ಅಷ್ಟೇ
0: ಅಷ್ಟೇ.
1: ಈಗ ನೀವು ಹೇಳ್ರಿ ಕಣೆ, ಆಗಳಿಕೆ ಮಕ್ಕಳಿಗೆ ನಾಟಕ ಬರೀತಿದ್ವೋ, ಹಾಡು ಹಾಡಿಸಿ ಕುಣಿಸ್ತಾ ಇದ್ವೋ, ನಿಮ್ಮ ಸೃಜನಶೀಲತೆ ಅಷ್ಟೊಂದಿತ್ತು. ಈಗಿನ ಅಧ್ಯಾಪಕ ಅಧ್ಯಾಪಕಿಯರಲ್ಲಿ ಅಥವಾ ಈಗಿನ ಪ್ರಾಧ್ಯಾಪಕರಲ್ಲಿ ವರ್ಗದಲ್ಲಿ ಅಂತದ್ದು ಎಲ್ಲೋ ಸ್ವಲ್ಪ ಮಿಸ್ ಆಗುತ್ತಿತ್ತು?
0: ಖಂಡಿತ ಮಿಸ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಿಗೆ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗಳ ಬಗ್ಗೆ, ಅಂದರೆ ಅವರಿಗೆ ಕೊಡುವಂತಹ ಸರ್ಕಾರದ ಅನೇಕ ಕೆಲಸಗಳಿರುತ್ತಲ್ಲ, ಅಥವಾ ಅವರು ದಾಖಲೆ ಮಾಡಿಕೊಡಬೇಕು ಅಂತ ಹೇಳುವಂತಹದ್ದೇ ಮುಖ್ಯವಾಗಿರೋದ್ರಿಂದ ಅವರ ಬಹುಪಾಲು ಶಾಲಾ ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ನಾನು ಕಿವಿಯಾರ ಕೇಳಿದ್ದೆ, ಅಧ್ಯಾಪಕರೇ ಹೇಳಿದ್ರು ನನಗೆ ಪಾಠ ಮಾಡಲಿಕ್ಕೆ ಸಮಯವೂ ಸಿಗುವುದಿಲ್ಲ, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದೇ ಆಯಿತು ಅಥವಾ ದಾಖಲೆಗಳನ್ನ ಭರ್ತಿ ಮಾಡೋದೇ ಆಯಿತು, ಮನೆಗೆ ಬಂದರೆ ಅವರಿಗೆ ಬೇರೆ ಕೆಲಸ ಇರುತ್ತೆ, ಹೀಗಾಗಿ ಏನಿದ್ರು ಶಾಲೆಯಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಸ್ವಲ್ಪ ಹೊತ್ತು ಪಾಠ ಮಾಡಿದ್ರು ಮತ್ತೆ ಅಲ್ಲೇ ಕೂತ್ಕೊಂಡು ಬರೋದು ಏನೋ. ಹೀಗಾಗಿ ಶಾಲೆಯಲ್ಲಿ ಅದಕ್ಕೆ ಈಗ ಪೂರ್ಣವಾದ ಅವಕಾಶ ಸಿಗ್ತಾ ಇಲ್ಲ, ಹೀಗಾಗಿ ಅಧ್ಯಾಪಕರಿಗೂ ಬೇಕಾಗಿಲ್ಲ. ಇನ್ನೊಂದು, ಮೇಲಿನ ದರ್ಜೆಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಬೇಕಾಗುವುದೇನಂತೇಳಿದ್ರೆ ರಿಸಲ್ಟ್, 100 to 100 ಫಲಿತಾಂಶ ಬರಬೇಕು, ಮಕ್ಕಳು 100 to 95 ಮೇಲೆ ಅಂಕಗಳನ್ನು ತಗೊಳ್ಬೇಕು. ಅದಕ್ಕೆ ಏನು ಬೇಕು, ಅದಕ್ಕೆ ಅಷ್ಟನ್ನು ತಯಾರು ಮಾಡುವುದಕ್ಕೆ ಅವರು ತಮ್ಮ ಶ್ರಮವನ್ನು ವಿನಿಯೋಗ ಮಾಡ್ತಾರೆ ಹೊರತು ಅವರಿಗೆ ಆ ಪ್ರತಿಭೆ ಇಲ್ಲ ಅಂತಲ್ಲ, ಅವರಲ್ಲಿ ಎಲ್ಲ ಪ್ರತಿಭೆಗಳೂ ಉಂಟು. ಆದರೆ ಆ ಪ್ರತಿಭೆಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಒಂದು, ಅವರನ್ನು ಪರೀಕ್ಷೆಗೆ ತಯಾರಿ ಮಾಡುವಂಥದ್ದು. ಇನ್ನೊಂದು, ಸರ್ಕಾರದ ಒತ್ತಡದ ಕೆಲಸಗಳಿರೋದ್ರಿಂದ ಅವರಿಗೆ ತಮ್ಮ ಪ್ರಾಮಾಣಿಕವಾಗಿ ಅಧ್ಯಾಪಕರು ಯಾವ ರೀತಿಯಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಇರಬಹುದು, ದೊಡ್ಡ ಮಕ್ಕಳೊಂದಿಗೆ ಇರಬಹುದು ವ್ಯವಹರಿಸಬೇಕು, ಹಾಗೆ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳುವಂತಹ ಬೇಸರ ಅವ್ರಿಗೆ ಖಂಡಿತ ಉಂಟು.
1: ನಿಮ್ಮ ಮಾತಿಗೆ ಏಂಬತ್ತಿ ನಂಗೆ ಅನ್ನಿಸ್ತಾ ಇತ್ತು, ನಿಮ್ಮ ಕ್ಲಾಸ್ ಹಂಗೆ ನಾ ಕೂಕೊಂಡಿರ್ಲಿಲ್ಲ, ಆದರೆ ನಿಮ್ಮ ಕ್ಲಾಸ್ ಆಪತ್ತಿಗೆ, ನಿಮ್ಮ ಕನ್ನಡ ಪಾಠ ಆಪತ್ತಿಗೆ ಆಗಿನ ಪ್ರಾಧ್ಯಾಪಕರಲ್ಲಿ ಅದೊಂದು ಏನು ಅಟ್ರಾಕ್ಷನ್, ಅವ್ರು ಮಾತ್ರ ಅಲ್ಲ ಶಿಕ್ಷಕರಲ್ಲೂ ಕೂಡ, ಕನ್ನಡ ಮಾಸ್ಟರ್ ಅಂದರೆ ಅವರಲ್ಲಿರೋ ಟ್ಯಾಲೆಂಟೇ ಬೇರೆ, ಅವರಂತರ ವಿಶಿಷ್ಟ ಟ್ಯಾಲೆಂಟ್ ಇಪ್ಪರೆ ಅಂತ ಇರುತ್ತೆ, ಅದೊಂಥರ ಬ್ರ್ಯಾಂಡ್ ಆಯೇ ಬಪ್ಪಾರ ಅವರು. ಅವರ ಆ ಪದ್ಯಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಬರೀ ಪದ್ಯನ ಪದ್ಯ ಆಗಿ ಓದೋದಿಲ್ಲ, ಓದ್ಕೊಂಡು ಹೋತಿಲ್ಲ, ಅದನ್ನೊಂದು ಹಾಡಾಗಿ
0: ಪೂರ್ಣವಾಗಿ.
1: ಆ ದಿನಗಳನ್ನೆಲ್ಲ ಒಂಚೂರು ಭಂಡಾರ್ಕರ್ಸ್ ಕಾಲೇಜಿನ ಆ ದಿನಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ಸರ್.
0: ನನ್ನ ಈಗಲೂ ಕೂಡ ನಾನು ವಿದ್ಯಾರ್ಥಿಗಳು ಸಿಕ್ಕಿದಾಗ ಸರ್ ನೀವು ಗದಾಯುದ್ಧ ಪಾಠ ಮಾಡಿದ್ದು ಈಗಲೂ ನಂಗೆ ನೆನಪಿದೆ, ಪಾಪ ಭಾರತದ ಕೊನೆಯ 3 ಆಶ್ವಾಸಗಳನ್ನು ನೀವು ರಾಗವಾಗಿ ಹಾಡ್ತಾ ಇದ್ದದ್ದು, ಅದಕ್ಕೆ ವಿವರಣೆ ಕೊಡ್ತಾ ಇದ್ದದ್ದು ಈಗಲೂ ಕೂಡ ನಂಗೆ ನೆನಪಿದೆ ಅಂತ ಹೇಳುವಂತಹದ್ದು ಕೇಳಿದಾಗ, ಆಗ ನಾನು ಈ ತರ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ, ಈಗ ಮಕ್ಕಳು ಹೇಳುವಾಗ ಓ ನಾನು ಹಾಗೆ ಪಾಠ ಮಾಡಿದ್ದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಗ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮೇಜರ್ ಮಕ್ಕಳು ನನ್ನನ್ನು ತುಂಬ ಹಚ್ಚಿಕೊಂಡವರು, ಹಾಗೆ ಬೇರೆ ಕ್ಲಾಸ್ ಅವರು ಕೂಡ ಅಷ್ಟೇನೆ, ನನ್ನ ವಿವರಣೆಯನ್ನು ಅವರು ತುಂಬ ಮೆಚ್ಚಿಕೊಳ್ತಾ ಇದ್ದಾರೆಲ್ಲ ಅಷ್ಟೇನೆ. ಅದಕ್ಕೆ ಕನ್ನಡ ಅಧ್ಯಾಪಕರನ್ನು ಯಾಕೆ ಮೆಚ್ಚಿಕೊಳ್ತಾ ಇದ್ರು ಅಂದರೆ, ಬೇರೆಯವರಿಗೆ ವಿಷಯ ಮಾತ್ರ ಮುಖ್ಯ, ಅವರು ಕಲಿಸಬೇಕಾದಂಥ ಇತಿಹಾಸ ಕಾಮರ್ಸಿನದ್ದು ವಿಷಯಗಳು ಮಾತ್ರ ಮುಖ್ಯ ಆಗಿರುತ್ತೆ ಹೊರತು ಇನ್ನಿತರ ವಿಷಯಗಳ ಕಡೆಗೆ ಅವರಿಗೆ ಹೋಗಲಿಕ್ಕೆ ಅಲ್ಲಿ ಒಂದು ಅವಕಾಶವೇ ಇರ್ತಿರಲಿಲ್ಲ. ನಮ್ಗೆ ಹಾಗಲ್ಲ, ಪಾಠದ ಮಧ್ಯದಲ್ಲಿ ಯಾವ್ದಾವುದೋ ವಿಷಯಗಳು ಬರುತ್ತೆ, ಯಾವ್ದಾವುದೋ ಮೌಲ್ಯಗಳೆಲ್ಲ ಬರುತ್ತೆ, ಅವೆಲ್ಲವನ್ನು ಹೇಳುವಾಗ ನಾವು ಇನ್ಯಾವುದೋ ಒಂದು ಕಥೆಯನ್ನು ತಂದು ಹೇಳ್ತೇವೆ, ಇನ್ಯಾವುದೋ ವಿಷಯವನ್ನು ಅಲ್ಲಿ ತಿರುಗಿಸ್ತೇವೆ. ಇನ್ನೊಂದು ಸಂದರ್ಭದಲ್ಲಿ ಅವರಿಂದ ತರಗತಿಗೆ ಬಂದು ಕೂಡಲೇ ನೀವು 5 ನಿಮಿಷ ಮಾತಾಡಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ಏನಾಗುತ್ತೆ ಅಂದರೆ ಅವ್ರು ತಯಾರು ಮಾಡ್ಕೊಂಡು ಬರ್ತಾರೆ, ಉಳಿದವರು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಖಂಡಿತ ಅವ್ರು ಕೇಳ್ತಾರೆ. ಇದೊಂದು ಲವಲವಿಕೆ ತರಗತಿ ಆಗ್ತಾ ಇತ್ತು ಆ ಸಮಯದಲ್ಲಿ ಆ ಮಕ್ಕಳು ಮಾತಾಡೋದು. ಯಾಕಂದ್ರೆ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಉಪನ್ಯಾಸ ಅಂದರೆ ಏಕಮುಖ ಸಂಚಾರ, ಪ್ರಾಧ್ಯಾಪಕರು ಉಪನ್ಯಾಸ ಮಾಡ್ತಾ ಹೋಗೋದು, ಮಕ್ಕಳು ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳೋದು, ಇಲ್ಲದ್ರೆ ಅವ್ರು ನೋಟ್ಸ್ ಕೊಟ್ಟದನ್ನು ಬರ್ಕೊಳ್ಳೋದು, ಇಷ್ಟೇ ಆಗ್ತಿತ್ತೆ ಹೊರತು ಇಲ್ಲಿ ನಮ್ಮಲ್ಲಿ ನೋಟ್ಸ್ ಪ್ರಶ್ನೆ ಅಂತ ಇರ್ತೇ ಇರಲಿಲ್ಲ. ಹೀಗಾಗಿ ಅವರಿಗೆ ಆಲಿಸುವ ಕೆಲಸ ಅದೇ ಮುಖ್ಯ ಆಗ್ತಾ ಇತ್ತು. ಆ ಆಲಿಸುವಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮದು ಗಾದೆ ಮಾತಿರ್ಬೋದು, ಇನ್ನೊಬ್ಬ ಕವಿಯ ಹೇಳಿಕೆಗಳಿರ್ಬೋದು, ಇನ್ನೊಂದು ಕಥೆ ಇರ್ಬೋದು, ಪೌರಾಣಿಕ ಪ್ರಸಂಗಗಳಿರ್ಬೋದು, ಅವೆಲ್ಲವನ್ನ ತಂದು ಒಟ್ಟಿಗೆ ಸೇರಿಸಿ ಹೇಳುವಾಗ ಮಕ್ಕಳಿಗೆ ಆ ತರಗತಿ ಅಂತ ಹೇಳುವಂತದ್ದು ಏಕಮುಖವಾಗಿ ಇರದೆ ಅವರನ್ನ ಹಲವು ಕಡೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಕನ್ನಡ ಅಧ್ಯಾಪಕರಿಗೆ ಅದೊಂದು ಅವಕಾಶ ಅಂತ ನಾನು ಎಣಿಸ್ಕೊಳ್ತೇನೆ.
1: ಸರ್, ನೀವು ಪಾಠ ಮಾಡದ್ ಗದಾಯುದ್ಧ ಇಲ್ಲ ಪಂಪ ಭಾರತ, ಯಾವ್ದಾದ್ರು ಭಾಮಿನಿ ಯಾವ್ದಾದ್ರು ಎಂತಾರು ಒಂಚೂರು 2 ಸಲ ನೆನಪಿದ್ದದ್ನ ಒಂಚೂರು ಹೇಳಕ್ಕ?
0: ಕೇಳಿದ್ರೆ ಹಳೆಗನ್ನಡ ಯಾಕೆ ಬೇಕು ಅಂತ ಕೇಳ್ತಾರೆ ಈಗ, ಆದರೆ ಅದರಲ್ಲಿ ಬರುವಂತಹ ವಿವರಣೆಗಳಿರ್ಬೋದು ಅಥವಾ ಸಂದೇಶಗಳಿರ್ಬೋದು ಅಥವಾ ಮಹತ್ವದ ಬದುಕಿನ ಕಾಣಿಕೆಗಳಿರ್ಬೋದು ಅವೆಲ್ಲವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಕಾವ್ಯಗಳನ್ನೆಲ್ಲ ಓದಬೇಕಾಗುತ್ತೆ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಸಂಧಾನ ವಿಫಲ ಆಗಿದೆ, ಯುದ್ಧ ನಿಶ್ಚಯ ಆಗಿದೆ. ಆ ಸಮಯದಲ್ಲಿ ಕರ್ಣನನ್ನ ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಅಭದ್ರಗೊಳಿಸಬೇಕು ಎಂಬ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಕುತಂತ್ರ ಮಾಡ್ತಾನೆ. ತಾನು ಹೊರಟಿದ್ದೇನೆ, ತನ್ನನ್ನು ಕಳಿಸಿಕೊಡ್ಲಿಕ್ಕೆ ಅಷ್ಟು ದೂರ ಬಾ ಎಂಬುದಾಗಿ ಅವನನ್ನು ಬರಲಿಕ್ಕೆ ಹೇಳಿಬಿಟ್ಟು ರಥದಲ್ಲಿ ತನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡು ಮಾತಿನ ನಡುವೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕೌರವನನ್ನು ಬಿಟ್ಟು ನಮ್ಮಲ್ಲಿಗೆ ಬಾ ಅಂತ ಕೂಡ ಹೇಳ್ತಾನೆ. ಆಗ ಕರ್ಣ ಕೌರವನ ಒಂದು ದೊಡ್ಡ ಗುಣವನ್ನ ನೆನಪು ಮಾಡಿಕೊಳ್ತಾ ಅಂಥವನನ್ನ ನಾನು ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾನೆ. ಸ್ನೇಹಕ್ಕೆ ಕೊಡುವಂತಹ ಒಂದು ಬೆಲೆ, ಒಂದು ಗೌರವ, ಅದು ಆ ಪದ್ಯದಿಂದ ವ್ಯಕ್ತ ಆಗುತ್ತೆ. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮಂ ಈವುದು ಎಂದು ಕಾಡುತ್ತಿರೆ ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ಬಳುಕುತ್ತಿರೆ ಏವಂ ಇಲ್ಲದೆ ಇವಂ ಆಯುವುದು ಎಂಬ ಆ ಗೆಳೆಯನನ್ನು ಬಿಟ್ಟು ನಾನು ಹೇಗೆ ಬರಲಿ, ಹಾಗೇನಾದರೂ ಬಂದರೆ ನಾನೊಬ್ಬ ಎಲ್ಲರಿಂದ ಬೇಡ ಎಂಬುದಾಗಿ ತಿರಸ್ಕೃತನಾಗ್ತೇನೆ, ಅಲ್ಲದೆ ನಾನೊಬ್ಬ ಕಾಡಾಡಿ ಮನುಷ್ಯ ಬೇಡನಂತ ಆಗುವುದಿಲ್ಲವೇ ಎಂಬುದಾಗಿ ಅವ ಹೇಳುವಂತಹ ಆ ಒಂದು ಸಂದರ್ಭದ ಮಾತನ್ನ ಪಂಪ ಆ ಸಮಯದಲ್ಲಿ ಇಟ್ಟದುಂಟಲ್ಲ, ಅದೊಂದು ಒಂದು ಸ್ನೇಹಕ್ಕೆ ಕೊಡುವಂತ ಅತ್ಯಂತ ದೊಡ್ಡದಾದ ಪಾರಿತೋಷಕ.
1: ಸರ್, ನೀವು ಹೇಳಿದ್ದು ಮುತ್ತಿನಂತ ಸಾಲುಗಳದು ಹಳೆಗನ್ನಡದಲ್ಲಿ ಇಪ್ಪದು, ಆದ್ರೆ ಹೆಚ್ಚಾಗಿ ಈಗಿನವರಿಗೂ ಅದು ಅರ್ಥವೇ ಆಗ್ತಿಲ್ಲ. ನಮ್ಮ ಮುತ್ತನ್ನು ಎತ್ತಿಕೊಡ್ಲಾ ಪೊಣಿಸಿಕೊಡ್ಲಾ ಅಂತ ಕೇಳಿದ್ದಲ್ದಾವ, ಅದೊಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ಆ ಸಾಲುಗಳನ್ನ.
0: ಆಯ್ತು, ಸ್ಪರ್ಧೆ ಅಂದ್ಮೇಲೆ ಅಲ್ಲಿ ಒಂದು ಕೊನೆ ಪಣ ಇಡಬೇಕಾಗುತ್ತೆ. ಪಂಪ ಇಲ್ಲಿ ಪಣದ ವಿಷಯವನ್ನು ಹೇಳಲೇ ಇಲ್ಲ, ಆದರೆ ಆ ಪದ್ಯ ಸೂಚ್ಯವಾಗಿ ಸೂಚಿಸುತ್ತೆ ಮುತ್ತಿನ ಲಂಬಣವೇ ಪಣವಾಗಿದ್ದಿರಬೇಕು ಅಂತ. ಭಾನುಮತಿ ಮತ್ತೆ ಕೌರವ ಇಬ್ರು ತಮ್ಮ ಅಂತರಂಗದಲ್ಲಿ, ಅಂತರಂಗ ಅಂದ್ರೆ ಅಂತಃಪುರದಲ್ಲಿ ಪಗಡೆ ಆಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಹುಶಃ ಮೂರನೇವರಿಗೆ ಪ್ರವೇಶ ಇರೋದಿಲ್ಲ, ಆದರೆ ಇಲ್ಲಿ ಕರ್ಣನಿಗೊಂದು ಪ್ರವೇಶ ಇದೆ. ಏಕೆಂದ್ರೆ ಕರ್ಣ ಮತ್ತು ಕೌರವರ ನಡುವೆ ಇರುವಂತ ಆ ಒಂದು ಅತ್ಯಂತ ಸಲುಗೆ ಪ್ರೀತಿ ಅಂತ ಹೇಳುವಂತಹದ್ದು ಕರ್ಣನಿಗೆ ಆ ಅವಕಾಶ ಕೊಟ್ಟಿದ್ದ. ಇಲ್ಲಿ ಬಹುಶಃ ಯಾವುದೋ ಕಾರಣದಿಂದಾಗಿ ಕೌರವ ಕರ್ಣನಿಗೆ ಆಟ ಮುಂದುವರಿಸಲಿಕ್ಕೆ ಹೇಳ್ತಾನೆ. ಆಗ ಕರ್ಣ ಬಹುಶಃ ಪಣವನ್ನ ಇಟ್ಟು ಆಡುವ ಎಂಬುದಾಗಿ ಹೇಳಿರ್ಬೇಕು. ಭಾನುಮತಿ ತನ್ನ ಮುತ್ತಿನ ಸರವನ್ನೇ ಪಣವಾಗಿ ಇಟ್ಟಿರ್ಬೇಕು. ಸರಿ, ಆಟ ಆಗತ್ತೆ, ಕರ್ಣ ಗೆಲ್ತಾನೆ. ಸೋತವಳು ಭಾನುಮತಿ ಎಲ್ಲಿ ಸರ ಕೊಡು ಅಂತ ಕೇಳ್ತಾನೆ, ಆದರೆ ಅವಳು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ ಅದು ಪಂಪ ಹೇಳಲಿಲ್ಲ. ಏನು ಭಂಡಾರದಲ್ಲಿ ಮುತ್ತಿನ ಸರಗಳಿಗೇನು ಬರವೇ ತಂದು ತಂದು ಕೊಡಬಹುದಾಗಿತ್ತು, ಒಂದಲ್ಲ 10 ತಕೋ ಅನ್ಕೊಂಡು, ಆದರೆ ಬಹುಶಃ ಅವಳಿಗೆ ಆ ಸರದ ಬಗ್ಗೆ ಯಾವುದೋ ಒಂದು ವ್ಯಾಮೋಹ ಇದ್ದಿರ್ಬೇಕು. ಯಾವುದು ವ್ಯಾಮೋಹ? ನಾವು ಚಿಂತನೆ ಮಾಡ್ಲಿಕ್ಕೆ ಹೋದಾಗ ಬಹುಶಃ ಅದು ಅವಳ ತವರು ಮನೆಯಿಂದ ಅಮ್ಮ ಈ ಮಗಳು ಹೋಗುವಾಗ ಕುತ್ತಿಗೆ ಹಾಕಿ ಕೊಟ್ಟು ಕೊಟ್ಟದ್ದಿರ್ಬೇಕು ಎಂಬುದಾಗಿ ನಾವು ಊಹಿಸಿಕೊಳ್ಬಹುದು. ಹೀಗಾಗಿ ಆ ಸರವನ್ನು ಕೊಡ್ಲಿಕ್ಕೆ ಅವಳು ಇಷ್ಟಪಡೋದಿಲ್ಲ, ಬೇರೆ ಸರವನ್ನ ತರ್ಲಿಕ್ಕೆ ಹೇಳಿರ್ಬೋದು. ಆದ್ರೆ ಕರ್ಣ ಒಪ್ಲಿಲ್ಲ, ನೀನ್ ಅದೇ ಸರ ಕೊಡ್ತೇ ಅಂತ ಹೇಳಿದ್ದೆ, ಎದ್ದು ತೋರಿಸಿದ್ಯ ಅಂತ ಹೇಳಿ ಅವಳು ಕೊಡ್ಲಿಕ್ಕೆ ಒಪ್ಪದೇ ಇದ್ದಾಗ ಆ ಸರಕ್ಕೆ ಕೈ ಹಾಕಿ, ಯಾರಿಗ ಅವಕಾಶ ಇದೆ ರಾಣಿಯ ಕೊರಳಿಗೆ ಕೈ ಹಾಕಿ ಮುತ್ತಿನ ಸರವನ್ನ ಸೆಳೆಯುವುದಕ್ಕೆ? ಕರ್ಣನಿಗಲ್ಲದೆ, ಮುಖ್ಯವಾಗಿ ಗೌರವನಿಗಲ್ಲದೆ, ಆಮೇಲೆ ಕರ್ಣನಿಗೆ ಮಾತ್ರ ಅವಕಾಶ ಇದ್ದಿತ್ತು. ಅದಕ್ಕೂ ಕೂಡ ಯಾವ ಕಾರಣವನ್ನ ಕೊಡ್ಲಿಲ್ಲ ಪಂಪ. ಆಗ ಅದು ಎಡದ ರಭಸಕ್ಕೆ ತುಂಡಾಗಿ ಬೀಳತ್, ಮುತ್ತೆಲ್ಲ ಕೆಳಕ್ಕೆ ಬಿದ್ದು ಕುಣಿತಾ ಇರತ್. ಆ ಹೊತ್ತಿಗೆ ಹೊರಗಿಂದ ಬಂದಿರುವಂತ ಕೌರವ ಹೊರ ಹೋದವನು ಆ ಮುತ್ತನ್ನ ನೋಡಿಬಿಟ್ಟು ಸಂದರ್ಭವನ್ನು ಅರ್ಥ ಮಾಡಿಕೊಂಡು, ಈ ಮುತ್ತನ್ನೆಲ್ಲ ನಾನು ನಿನಗೆ ಅಂದ್ರೆ ಕರ್ಣ ಅಲ್ಲಿ ಮುತ್ತನ್ನ ಆಯ್ಲಿಕ್ಕೆ ಹೊರಟಿದ್ದಾನೆ, ಅವಳು ಇನ್ನೊಂದ್ ಕಡೆಯಲ್ಲಿ ಇದ್ದಾಳೆ. ಆಗ ಕೌರವ ಕೇಳ್ತಾನೆ, ಈ ಮುತ್ತನ್ನ ನಾನು ಆದು ಕೊಡಬಹುದೇ, ಹೆಕ್ಕಿ ಕೊಡಬಹುದಾ? ಈ ರೀತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ, ನನ್ನನ್ನು ಕಾಣ್ತಾ ಇರುವಂತಹ ಆ ಕೌರವನನ್ನ ಬಿಟ್ಟು ನಾನು ಹೇಗೆ ಬರಲಿಯಪ್ಪ ಅಂತ ಕೇಳುವಂತಹದ್ದು ಇದರ ವಿವರ. ಈ ರೀತಿಯಲ್ಲಿ ಇರುವಂತಹ ಕೌರವನನ್ನ ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳುವಂತಹ ಆ ಒಂದು ವರ್ಣನೆ ಬಹುಶಃ ಇವತ್ತು ಬೇರೆಯವರು ಕೇಳಿದ್ರೆ ಎಲ್ಲ ಹುಚ್ಚು ಅಂತ ಎಣಿಸ್ಕೋಬಹುದು, ಆದರೆ ಕಾವ್ಯದಲ್ಲಿ ಮಾತ್ರ ಅದು ಸಾಧ್ಯ ಆಗತ್ತೆ. ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಕಟ್ಟಿಯುಂ ಏನೋ ಅಲ್ಲ, ಅದಲ್ಲ ಕಟ್ಟುಗೆ ಕಟ್ಟುಗೆ ಕಟ್ಟದೆ ಇರಕ್ಕೆ ಕಡಲಂ ಕಪಿಸಂತತಿ ಮೆಟ್ಟುಗೆ ಮೆಟ್ಟದೆ ಇರಕ್ಕೆ ಹರಪಾದಂ ಬಾನು ಆಕಾಶಮ. ಹೀಗೆ ಅಸಾಧ್ಯವಾದುದನ್ನ ಸಾಧ್ಯ ಮಾಡುವಂತಹ ಶಕ್ತಿ ಕವಿಗಳಿಗಿರುತ್ತೆ, ಅವರು ಆ ಬ್ರಹ್ಮ ಅಲ್ಲ, ಇವರು ಅಪರ ಬ್ರಹ್ಮ ಅಂತ ಒಬ್ಬ ಕವಿ ಹೇಳ್ತಾರೆ. ಹಾಗೆ ಅಂತಃಪುರದಲ್ಲಿ ನಡೆದ ಘಟನೆಗಳು ಸತ್ಯ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು ಕರ್ಣ ತಾನು ಯಾಕೆ ಬರುವುದಿಲ್ಲ ಅಂತ ಹೇಳುವಂತಹದ್ದನ್ನ ಹೇಳಬೇಕಾದರೆ, ಕರ್ಣ ಮತ್ತು ಕೌರವರ ನಡುವೆ ಇರುವಂತಹ ಒಂದು ಬಂಧ ಎಷ್ಟು ಗಟ್ಟಿಯಾದದ್ದು ಅಂತ ಹೇಳುವಂತಹದ್ದನ್ನ ಸೂಚಿಸುವುದಕ್ಕೆ ಇಂತಹ ಸಂದರ್ಭಗಳನ್ನ ಕವಿಗಳು ಅನೇಕ ಕಡೆಯಲ್ಲಿ ಬಳಸಿಕೊಂಡಿರುತ್ತೆ.
1: ಅದನ್ನ ನೀವು ಅಧ್ಯಾಪಕರು ಅಷ್ಟೇ ರಸವತ್ತಾಗಿ ವರ್ಣಿಸೋದು ಇರುತ್ತೆ. ಆಗ್ಲೇ ಮಕ್ಕಳಿಗೆ ಇಂಥದ್ದೊಂದು ಸನ್ನಿವೇಶಗಳು ಸದಾ ಅವ್ರು ಇನ್ನೊಂದು ನೀವು ಈಗ ಸಿಕ್ಕರು ಸರ್ ನೀವು ಅವತ್ತಿದೊಂದು ಹೇಳಿದಿ ಕಾಣಿ ಇದೆಷ್ಟು ಲೈಕ್ ಇದೀತಂತ ಈಗಲೂ ನೆನ್ಪು ಮಾಡ್ಕೊಂಡ್ ಅಲ್ಲೇ ಸರ್.
0: ಖಂಡಿತ, ಬಿಸಿಕಲ್ ಕಟ್ಟೆಯಲ್ಲಿ ನಾನು ಅಧ್ಯಾಪಕರಾಗಿರುವಾಗ ಮೊನ್ನೆ ಒಂದು ಸಾಹಿತ್ಯ ಕಳೆದ ವರ್ಷ ಸಾಹಿತ್ಯ ಸಮ್ಮೇಳನದಾಗ ಹೋದಾಗ ಅನೇಕ ಜನ ವಿದ್ಯಾರ್ಥಿಗಳು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಅವರೆಲ್ಲ ನೆನ್ಪು ಮಾಡ್ಕೊಡ್ತಾ ಇದ್ರು, ನೀವು ಆ ಪಾಠ ಮಾಡಿದ್ದು ಈ ಪದ್ಯ ಮಾಡಿದ್ದು ಈಗಲೂ ನೆನಪುಂಟು ಸರ್ ಅಂತ.
1: ಅದು ನಿಮ್ಮ ತಾಕತ್ತು, ಯಾಕಂದ್ರೆ ನೀವು ಅಷ್ಟು ಲೈಕ್ ಮನ ಮುಟ್ಟುವಂಗ್ ಹೇಳಕ್ ಹೋಗಿ ಅವ್ರು ಇವತ್ತಿಗೂ ಅದನ್ನ ನೆನ್ಪಿಟ್ಕೊಂಡಿರ್ತಾರೆ.
0: ಸುಮ್ಕೆ ಅದಕ್ಕೆ ಅನುವಾದ ಕೊಟ್ಟು ಬಂದದಿದ್ರೆ
1: ಅದು ಉಳಿಯೋದಿಲ್ಲ, ಉಳಿಯೋದಿಲ್ಲ. ಈಗ ನಾನು ನಿಮ್ಗೆ ಒಂದು ಕೆಮ್ಮಿಗಿತ್ತು, ನೀವು ಮಿತ್ರ ಮಂಡಳಿಯಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ 1965 ಅಲ್ದ ಕಾಟದಲ್ಲಿ ಶುರುವಾದ, ಅದರಲ್ಲಿ ನೀವು ಸಕ್ರಿಯರಾಗಿದ್ದವರು ಅಂತ. ಏನೆಲ್ಲ ಕೆಲಸ ಕಾರ್ಯಗಳು ಅದ್ರಲ್ಲಿ ಆಯ್ತು ಒಂಚೂರು ಹೇಳಿ ಸರ್.
0: ಮೊದಲು ನಮ್ದು ನಾಟಕ ಆಡೋದಕ್ಕಾಗಿ ಹುಟ್ಕೊಂಡಂತ ಸಂಸ್ಥೆ. ನಾನು 69 ಬಿದಕಲ ಕಟ್ಟೆಗೆ ಬಂದಾಗ ಅದರ ಕಾರ್ಯದರ್ಶಿ ಆಗಿರುವಂತಹ ಗಿಳಿಯಾರು ಶ್ರೀನಿವಾಸ ಅಡಿಗರು ನನ್ನನ್ನ ಆ ಸಂಸ್ಥೆಗೆ ಸೇರಿಸ್ಕೊಂಡ್ರು. ಆಗ ನಾನು ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಆ ನಾಟಕ ಕಂಪನಿಗೆ ಸೇರಿದೆ. ಮೊದಲ ನಾಟಕ ಮಧುವಂತಿ ಅಂತ ಹೇಳುವಂತಹದ್ದು. ಅದಕ್ಕೆ ಅತಿಥಿ ಕಲಾವಿದರು ಬೇರೆ ಕಡೆ ಇದ್ರು, ಅದರ ನಾಯಕಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆಗ ಪದ್ಯಗಳನ್ನು ಹಾಡಿದ್ದು ನಾವೇ. ಅದಾದ್ಮೇಲೆ ಒಂದ್ ಎರಡ್ ಮೂರು ಕಡೆಯಲ್ಲಿ ಸ್ತ್ರೀ ವೇಷ ಮಾಡಿದ ಮೇಲೆ ಕಡೆಗೆ ನನ್ನ ಆಳ್ತನ ಅಂತ ಹೇಳುವಂತಹದ್ದು ಸ್ವಲ್ಪ ದೊಡ್ಡಕ್ಕಾದಾಗ ಅಥವಾ ಅದನ್ನು ನೋಡಿಬಿಟ್ಟು ಎಲ್ಲ ನೀನು ಪುರುಷ ಪಾತ್ರ ಮಾಡೋಕೆ ಸೈ ಮಾರಿ, ನೀನು ಸ್ತ್ರೀ ವೇಷ ಮಾಡೋದು ಬೇಡ ಅಂತ ಹೇಳಿದ್ರು. ಆಯಿತು ಅಂತ ನಾನು ಹೇಳಿದೆ. ಕೊನೆಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ನಾಟಕದಲ್ಲಿ ನಾನು ನಾಯಕ ಪಾತ್ರವನ್ನು ನನಗೆ ಕೊಟ್ಟರು ಸೀದಾ. ಆಗ ಅವರೆಲ್ಲ ಕೊಡ್ತಾ ಇದ್ದು ನಾನು ತಗೊಳ್ತಾ ಇದ್ದೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದ್ ಎರಡು ಮೂರು ನಾಟಕ ಆದ್ಮೇಲೆ ಅದೊಂದು ಕಾಪಾಲಿಕನ ಪಾತ್ರ ಬಹಳ ಚೆನ್ನಾಗಿ ಬಂದಿತ್ತದು. ಬಹಳ ಚೆನ್ನಾಗಿ ಬಂದಿತ್ತು ಅಂದ್ರೆ ನಮಗೆ ಆವಾಗ ನಾಟಕ ನಾಟಕೀಯವಾಗಿ ಇರಬೇಕಂತ ಹೇಳುವಂತದ್ದೆಲ್ಲ ಒಂದು ಅಂಬಿಕೆ ಅಂತ ಹೇಳುವಂತ ಒಂದು ಹುಡುಗಿಯನ್ನ ಕುರಿಯನ್ನು ಅರಿಸ್ಕೊಂಡು ಬಂದಂತ ಹುಡುಗಿಯನ್ನ ನಾನು ತಿರಸ್ಕಾರ ಮಾಡಬೇಕಾಗಿತ್ತು. ಆಗ ಒದಿಬೇಕಾಗಿತ್ತು, ದೂಡಬೇಕಾಗಿತ್ತು. ಆಗ ದೂಡಿ ಒದಿಯುವಂತ ಸಂದರ್ಭದಲ್ಲಿ ವಾಸ್ತುವಾಗಿ ದೂಡಿ ಪಾಪ ಆಚೆ ಹೋಗಿ ಕೆಳಕ್ಕೆ ಬೀಳ್ಬೇಕಾಗಿತ್ತು. ಅಲ್ಲಿ ಯಾರು ಹಿಡ್ಕೊಂಡದ್ರಿಂದ
1: ಬಚಾವ್
0: ನಮ್ಮ ಸ್ನೇಹಿತರಲ್ಲಿ ಆಗ ಉಳ್ಕೊಂಡ್ರು. ಅಂದ್ರೆ ಆ ನಾಟಕ ಅಂತ ಹೇಳುವಂತ ನಾಟಕೀಯ ಆಗಿರ್ಬೇಕಷ್ಟೇನೆ, ಆದ್ರೆ ನಾಟಕೀಯ ಅಂತ ಗೊತ್ತಾಗಬಾರದು, ರಸಪೂರ್ಣ ಆಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಅಭಿನಯಗಳನ್ನು ಕಂಡ ಮೇಲೆ ಕೊನೆಗೆ ನನಗೆ ಅಲ್ಲಿ ನಾಯಕ ಸ್ಥಾನವೇ ಆಯಿತು. ವೀರ ಪುರೂರವ ಅಂತ ಹೇಳುವಂತ ನಾಟಕದಲ್ಲಿ ಪುರೂರವ ಪಾತ್ರ ಮಾಡಿದೆ. ಆಮೇಲೆ ಹೆಚ್ಚಮ್ಮ ನಾಯಕ ನೆನಪು ಮಾಡ್ಕೋಬೇಕು, ಒಂದು 10-20 ಪ್ರದರ್ಶನಗಳು ಇಲ್ಲಿ ಬೇರೆ ಕಡೆಯಲ್ಲೆಲ್ಲ ಆಗಿತ್ತು. ಅದಕ್ಕೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೂಡ ಬಂತು. ಜೋಗದಲ್ಲಿ ನಡೆದಂತಹ ಅಲ್ಲಿಯೂ ಒಂದು ಮಿತ್ರ ಮಂಡಳಿ ಅಂತಿದೆ, ಅವರು ಪ್ರತಿ ವರ್ಷ ಮಾಡ್ತಾ ಇರುವಂತಹ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ. ನಾನು ಹೇಳೋದು ಯಾವಾಗಲೂ ಅಲ್ಲ, ಬೇರೆ ನಾಟಕಗಳು ನಮ್ಮ ನಾಟಕದಷ್ಟು ಚೆನ್ನಾಗಿಲ್ಲ ಅಷ್ಟೇ, ನಮ್ಮ ನಾಟಕ ಅದ್ಭುತ ಆಗಿತ್ತು ಅಂತ ಹೇಳುವಂತಹದ್ದೆಲ್ಲ. ಯಾಕೆಂದ್ರೆ ನಮ್ಮ ನಾಟಕಕ್ಕೆ ವಿಶೇಷವಾದಂತಹ ದೀಪಾಲಂಕಾರ ಇರಲಿಲ್ಲ, ಸಂಗೀತ ಇರಲಿಲ್ಲ, ಹಾಗೆಯೇ ರಂಗ ಪರಿಕರಗಳು ಕೂಡ ಅಂತಹದ್ದೇ ಇರಲಿಲ್ಲ. ಆದರೆ ರಂಗ ಪರಿಕರಗಳನ್ನು ನಾವು ಅಲ್ಲಿ ಹೋದ್ಮೇಲೆ ಆ ದಿವಸ ಹೋಗುವಾಗ ಎಲ್ಲೋ ದಾರಿ ತಪ್ಪಿ ಹೋಗಿ ನಾವು ಒಳಹಾದಿಯಲ್ಲಿ ಕೊಲ್ಲೂರಿಂದ ಹೋಗುವಾಗ ಎಲ್ಲೋ ತಪ್ಪಿ ಹೋಗ್ಬಿಟ್ಟು ಕಡೆಗೆ ಜೋಗಕ್ಕೆ ಹೋಗುವಾಗ 3 ಆಗಿತ್ತು. ಅಲ್ಲಿ ಹೋದ್ಮೇಲೆ ಸ್ಟೇಜ್ನೆಲ್ಲ ಕಟ್ಟಿಬಿಟ್ಟು ಅಲ್ಲಿ ಆ ನಾಟಕದ ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳೆಲ್ಲ ಆ ಹಿಂದ್ಗಡೆ ರಾಶಿ ಹಾಕಿ ಇಟ್ಟಿದ್ರು. ಅದರಲ್ಲಿ ಹಾಳು ಹಂಪೆ ಮಾಡೋದಕ್ಕೆ, ವಿಜಯನಗರ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ವಸ್ತು ಅಂತಂದಿಟ್ಟು ಕಡೆಗೆ ಜೋಡಿಸಿ ಆ ದೃಶ್ಯವನ್ನ ಅದ್ಭುತವಾಗಿ ಮಾಡಿತ್ತದು. ಅದೆಲ್ಲ ಇಲ್ಲದೇ ಇದ್ರೂ ಕೂಡ ನಮಗೆ ಮೊದಲ ಸ್ಥಾನ. ನಾನು ಹಾಗೆ ಹೇಳಿದಂತೆ ಬೇರೆಯವ್ರದ್ದು ಅಷ್ಟು ಚಂದ ಬರಲಿಲ್ಲ. ಬರುವ ವರ್ಷಕ್ಕೆ ನಾವು ಇನ್ನೊಂದು ನಾಟಕ ತಗೊಂಡೋಗಿತ್ತು ಟಿಪ್ಪು ಸುಲ್ತಾನ್, ಅದರಲ್ಲಿ ನಾನು ಹೆಚ್ಚಮ್ಮ ನಾಯಕ, ನನಗೂ ಶ್ರೇಷ್ಠ ಮಟ್ಟದ ನಟನೆಯ ಪ್ರಶಸ್ತಿ ಬಂತು. 2 ಟಿಪ್ಪು ಸುಲ್ತಾನ್ ಅನ್ನೋ ನಾಟಕವನ್ನು ತಗೊಂಡೋಯ್ತು, ಆ ವರ್ಷ ನಂಗೆ ಬರಲಿಲ್ಲ. ನಮ್ಮ ನಾಟಕ ಲಾಯಕ ಆಗಿಲ್ಲ ಅಂತಲ್ಲ, ಆದರೆ ಅಲ್ಲಿ ನಮಗಿಂತ ಚೆನ್ನಾಗಿ ಮಾಡಿದವರು ಇದ್ರು ಅಂತ ಹೇಳುವಂತಹದ್ದು. ಹೀಗೆ ನಮ್ಮ ಐತಿಹಾಸಿಕ ನಾಟಕದ ಒಂದು ಪಯಣ ಅಂತ ಹೇಳುವಂತಹದ್ದು 2016 ಬಂದಿತ್ತು. 16 ಬಂದಾಗ ಇಲ್ಲೇ ಶಾಲೆಯ ದೊಡ್ಡ ರಂಗಮಂಟಪ ಇದ್ದಿತ್ತು. ಹೈವೇ ಆಗ್ಬೇಕಾದ ಮುಂಚೆ ಅದೆಲ್ಲ ಇದ್ದಿತ್ತದು, ಅಲ್ಲೇ ನಾಟಕ ಆಡಿತ್ತದು. ಅದಕ್ಕೆ ಕಾರಣ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಮಾರಂಭ ಇದ್ದಿತ್ತು. ಆ ಸಮಾರಂಭದ ಸಾಯಂಕಾಲದ ಕಾರ್ಯಕ್ರಮವಾಗಿ ನಾವು ಮಿತ್ರ ಮಂಡಳಿಯವರು ವೀರಪುರೂರವ ನಾಟಕದವನ್ನ ಮತ್ತೆ ಪುನಃ ನಾವು ಅಂದು ಮಾಡಿದವರಲ್ಲ, ಆಗ ನಾವು 75 ವರ್ಷದವರಲ್ಲ, ಎಲ್ಲ ವಯಸ್ಸಾದವರೇ, ಆದರೂ ಕೂಡ ಅಲ್ಲಿ ನಾಟಕ ಮಾಡಿತ್ತು. ಅಲ್ಲಿವರೆಗೆ ನಾವು ನಾಟಕವನ್ನು ಆ ಥರ ಆಡ್ಕೊಂಡು ಬಂದಿತ್ತು.
1: ಮಿತ್ರ ಮಂಡಳಿ ಈಗಲೂ ಇದೆಯಾ ಸರ್?
0: ಈಗಲೂ ಇದೆ. ಒಂದು ನಾಟಕ ಆಯಿತು, ಇನ್ನೊಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಿಕವಾದ ಕಾರ್ಯಕ್ರಮಗಳನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಅನೇಕ ಸಮಾರಂಭಗಳು, ಶತಮಾನೋತ್ಸವ, ಮಹಾಕವಿಗಳ ಶತಮಾನೋತ್ಸವ ಇದ್ರೆ ಅಥವಾ ಅವರ ಬೇರೆ ಬೇರೆ ಕಡೆಯ ಕವಿಗಳ ಬಗ್ಗೆ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಅದಾದ್ಮೇಲೆ ಈಗ 2012 ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ತಾಲೂಕಿನ ಅಧ್ಯಕ್ಷ ಆದ್ಮೇಲೆ ಒಂದಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಇಲ್ಲಿಯೇ ನಾನು ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಅವಕಾಶ ಬಂದದ್ದು ನಮ್ಮ ಕೋಟದ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವದ ಕಟ್ಟಡ, ಮೊದಲಿದ್ದಂತಹ ಕಟ್ಟಡ, ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಜಿಲ್ಲಾಧಿಕಾರಿಯವರು ಕಚೇರಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಮಿತ್ರ ಮಂಡಳಿಯವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲಿವರೆಗೆ ಬಂತಂದ್ರೆ ಈಗ 1 ವರ್ಷದಿಂದ ಪ್ರತಿ ತಿಂಗಳು ಕೂಡ ನಮ್ ನಮ್ಮೊಳಗೆ ಸಾಹಿತ್ಯಾವಲೋಕನ ಅಂತ ಹೇಳುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಾವೆಲ್ಲ ಸಭೆಗೆ ಹೋದ್ರೆ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಳ್ಳೋದು, ಯಾರು ಮಾತಾಡ್ತಾರೆ ಕೇಳಿಸ್ಕೊಳ್ಳೋದು, ನಮ್ಗೆ ಅಲ್ಲಿ ಮಾತಾಡಲಿಕ್ಕೆ ಹೇಳೋದಕ್ಕೆ ಏನೂ ಅವಕಾಶಗಳಿರೋದಿಲ್ಲ, ಕೇಳ್ಕೊಳ್ಳೋದು, ಆಮೇಲೆ ಏನಾದ್ರು ತಿಂಡಿ ಇದ್ರೆ ತಿನ್ಕೊಂಡು ವಾಪಸ್ ಬರೋದು, ಮುಗಿತೋಗು. ಆದರೆ ಇದಾಗಬಾರದು, ಪ್ರೇಕ್ಷಕರು ಕೂಡ ಮಾತಾಡಬೇಕು, ಶ್ರೋತೃಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಎಂಬ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ನಮ್ಮ ನಮ್ಮೊಳಗೆ ಸಾಹಿತ್ಯ ಅವಲೋಕನದಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳುವಂತ ಒಂದು ನಿಯಮವನ್ನು ಮಾಡ್ಕೊಂಡ್ಬಿಟ್ಟು ಈಗ 14ನೇ ಕಾರ್ಯಕ್ರಮ ಇಲ್ಲೇ ನಡೀತದೆ. ಕೆಲವೊಮ್ಮೆ ಪುಸ್ತಕ ಬಿಡುಗಡೆಯೂ ಆಗತ್ತೆ. ಇಲ್ಲಿ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಮಿತ್ರ ಮಂಡಳಿ ಇವಾಗಲೂ ಕೂಡ ಒಂದು ರೀತಿಯಲ್ಲಿ ಜೀವಂತ ಆಗಿದೆ.
1: ವೆರಿ ನೈಸ್. ಈಗ ನಂಗೆ ಖುಷಿಯಾದ ಅಂತ ಕಂಡು ನಿಮ್ಮ ಮನೆ ಎಲ್ಲಿ ಕಂಡ್ರು, ಯಾವ ಗೋಡೆಂಗ್ ಕಂಡ್ರು ಇಷ್ಟಪ್ಪ ಪುಸ್ತಕ, ಪುಸ್ತಕದ ಕವಾಟೆ ತುಂಬಿದೆ. ಸರ್, ಇಷ್ಟು ಪುಸ್ತಕ ನೀವು ಓದಿ ಆಯ್ತಾ? ಯಾಕಂದ್ರೆ ನಾವೊಂದಿಷ್ಟು ಪುಸ್ತಕ ತಕ್ಕ ಬಂದು ಇಡುತ್ತ, ಬಟ್ ನಿಮ್ದು ಹ್ಯಾಂಗಿಲ್ಲ?
0: ನನಗೆ ಆ ಮೊದಲು ಬಂದದ್ದೆಲ್ಲ ಕೆಲವು ಪುಸ್ತಕಗಳು ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಪುಸ್ತಕಗಳು ಅನೇಕ ಪುಸ್ತಕಗಳು ಬಂದಾಗ ರಾಶಿ ಬೀಳ್ತಾ ಇತ್ತು. ರಾಶಿ ಬಂದಾಗ ಅದ್ರ ಮೇಲೆ ಮತ್ತಷ್ಟು ಪುಸ್ತಕ ಬರೋದು. ಆಗ ಎತ್ತಪ್ಪ ಇದೀಗ ಸ್ವಲ್ಪ ಆಸಕ್ತಿ, ಒಂದು ಕಾದಂಬರಿಯೋ ಅಥವಾ ಒಂದು ಕಥೆಯೋ ಒಂದು ವಿಮರ್ಶೆಯ ಪುಸ್ತಕ ಇದ್ರೆ ಅದ ಎತ್ತಿ ಇಡ್ತೇನೆ. ಇನ್ಯಾವುದೋ ಕವನ ಸಂಕಲನ ಇದ್ರೆ ಅಥವಾ ಇನ್ಯಾವುದೋ ಯಾರು ವೇದಾಂತಕ್ಕೆ ಸಂಬಂಧಪಟ್ಟದ್ದು ಇದ್ರೆ ಅದು ನಾನು ಬದಿಗೆ ಇಟ್ಬಿಡ್ತೇನೆ. ಆದ್ರೆ ಇಲ್ಲಿರುವಂತ ಬಹುತೇಕ ಪುಸ್ತಕಗಳನ್ನ ನಾನು ಪೂರ್ಣವಾಗಿ ಓದಿದ್ದೇನೆ ಅಂತ ಹೇಳುದಿಲ್ಲ. ಆದ್ರೆ ಕಣ್ಣಾಡಿಸಿದ್ದೇನೆ, ಒಳಗೆ ಏನೆಲ್ಲ ವಿಷಯ ಉಂಟು ಅಂತ ಓದಿದ್ದೇನೆ. ದೊಡ್ಡ ದುರಂತ ಅಂದ್ರೆ ಈಗ ಓದ್ತಾ ಇರೋದು ಓದುವಾಗ ಮಾತ್ರ ಗೊತ್ತಿರುತ್ತೆ, ಮತ್ತೆ ನೆನಪು ಹೋಗ್ತಾ
1: ಇರುತ್ತೆ.
0: ನನ್ನ ವಯಸ್ಸು ನೆನಪಿಡ್ಲಿಕ್ಕೆ ಬಿಡುವುದಿಲ್ಲ. ನೆನಪಿಟ್ಕೊಳ್ಳೇಬೇಕಂತಿದ್ರೆ ಅಂತ ಪುಸ್ತಕ ಇದ್ರೆ ನಾನು 2ನೇ ಸಾರಿ ಓದ್ತೇನೆ, ಆಗ ಸ್ವಲ್ಪ ನೆನಪಿರುತ್ತೆ ಅಷ್ಟೇನೆ. ಒಂದ್ಸಾರಿ ಅದೇ ಮೇಲಿನ ಮೇಲೆ ನೋಡುವುದಾದ್ರಿಂದ ನೆನಪು ಉಳಿಯುವುದೇ ಇಲ್ಲ. ಈಗ ಅದಕ್ಕೋಸ್ಕರ ನಾನು ಬಹಳ ಪಶ್ಚಾತ್ತಾಪ ಪಡ್ತೇನೆ ನನ್ನ ವಯಸ್ಸಿನ ಬಗ್ಗೆ ಅಷ್ಟೇನೆ. ನಾನು ಅದ್ರ ಬಗ್ಗೆ ಯಾರೂ ದೂರುವುದಿಲ್ಲ.
1: ಅಲ್ಲ, ಎಂತ ಮಾಡೋಕಿಲ್ಲ, ಆದ್ರೂ ಖುಷಿ ಆಗದೆ ಅಂತ ಗೊತ್ತಾ ಸರ್? ನಿಮ್ಮ ಏಜ್ ಎಷ್ಟೀಗ?
0: 84 ಮುಗಿತಾ ಬಂತೀಗ.
1: ಕಾಣಿ, ನಾರ್ದಿಗಿನ 85. 85ರ ವಯಸ್ಸಿನಲ್ಲೂ ಇಷ್ಟು ಆಕ್ಟಿವ್ ಆಗಿ ನಗು ಮೊಗದಿಂದ ಎಷ್ಟು ಚಟುವಟಿಕೆಯಿಂದ ನಿಮ್ಮನ್ನು ಮಾತಾಡಿಸುದು ಕಾಂಬುದಕ್ಕೆ ಒಂದು ಖುಷಿ.
0: ಎಲ್ಲರೂ ಹೀಗೆ ಹೇಳ್ತಾರಮ್ಮ, ಎಷ್ಟು ಸಮಯ ನಾನು ಹೀಗೆ ಇರ್ತೇನೆ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾನು ಹೀಗೆ
1: ಸರ್
0: ಹೀಗೆ ಇರುವಂತ ಅನ್ಸತ್ ನನಗೆ ಅಷ್ಟೇ.
1: ಖುಷಿಯೇ ಸರ್, ತುಂಬಾ ಖುಷಿ ಆಯ್ತು. ಅದರೊಟ್ಟಿಗೆ ಎಲ್ಲಿ ಕಂಡ್ರು ಗಾಡಿ ಮೇಲೆ ಫಲಕಗಳೇ, ನಿಮ್ಗಾಗಿರೋ ಸನ್ಮಾನ ಪ್ರಶಸ್ತಿಗಳು ಎಲ್ಲ ಕಾಂತಿತ್ತ. ತುಂಬಾ ಖುಷಿ ಆಯ್ತು ಕೇಳುಗರೆ. ಇವತ್ತು ನಾವು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವ್ರ ಮನೆಗೆ ಬಂದು ಮಾತಾಡಿಸ್ತಾ ಇಪ್ಪದ. ಅವ್ರ ಎಷ್ಟು ಲೈಕ್ ಮಾತಾಡ್ರ, ಆಲ್ಮೋಸ್ಟ್ 1 ಗಂಟೆ ಹೆಚ್ಚು ಕಮ್ಮಿ ಹತ್ರ ಮಾತಾಡಿರ. ಇಷ್ಟು ಮಾತನ ನೆಗ್ಯಾಡ್ತಾನೆ, ಒಂಚೂರು ಸುಸ್ತಿಲ್ಲದೆ ಮಾತಾಡಿರವ್ರ. ಸೊ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್.
0: ಈಗಲೂ ಸಭೆಗೆ ಹೋದ್ರೆ 1 ಗಂಟೆ ಮಾತಾಡುವ ಸಾಮರ್ಥ್ಯ ಇರುತ್ತೆ. ಈಗ ನಿಂತ್ಕೊಳ್ಳಿಕ್ ಮಾತ್ರ ಕಾಲುಗಂಟೆ ನೋವಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಪೋಡಿಯಂ ಇದ್ರೆ ಸಾಕಾಗುತ್ತೆ ಅಷ್ಟೇನೆ. ಮಾತಾಡ್ಲಿಕ್ಕೆ ಆಗತ್ತೆ, ತೊಂದರೆ ಇಲ್ಲ.
1: ಹಿಂಗೆ ಮಾತಾಡ್ತಾ ಇರಿ, ನಮ್ಗೆ ಕೆಂಬಂತ ಅವಕಾಶ ಸಿಗ್ತಾ ಇರ್ಲಿ. ರೇಡಿಯೋ ಕುಂದಾಪುರ ಕಡೆಯಿಂದ, ಭಂಡಾರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕಡೆಯಿಂದ ನಿಮ್ಗೆ ಧನ್ಯವಾದ.
0: ನನ್ನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ರೇಡಿಯೋ ಕುಂದಾಪುರಕ್ಕೆ ಇಲ್ಲಿವರೆಗೆ ಜ್ಯೋತಿ ಸಾಲಿಗ್ರಾಮ ಬಂದು ನನ್ನನ್ನು ಸಂದರ್ಶನ ಮಾಡಿ ನನ್ನ ಹಳೆಯ ನೆನಪುಗಳನ್ನೆಲ್ಲ ಕೆದಕಿ ಮತ್ತೆ ಹೊರಕ್ಕೆ ಹಾಕಿದ್ದಕ್ಕಾಗಿ ಜ್ಯೋತಿಗೂ ಮತ್ತು ರೇಡಿಯೋ ಕುಂದಾಪುರಕ್ಕೂ ಕಾಲೇಜಿನವರಿಗೂ ಕೂಡ ನಾನು ನನ್ನ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸರಿ, ನಾವ್ ಹಂಗಾರ ಹೋಯ್ ಬತ್ತೋ ಕೇಳುಗ್ರೆ, ಕಾರ್ಯಕ್ರಮ ಮುಗಿಸಿ ಹಲಸಿನ ಹಣ್ಣು ಕೊಟ್ಟಿರೋ ಅದನ್ನು ತಿನ್ಕೋ ಕೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳುಗ್ರೆ, ನಾವ್ ಹಂಗಾರ ಹೋಯ್ ಬತ್ತೋಕ ಸಿಕ್ಕುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ ಪ್ರಿಯ ಕೇಳುಗ್ರೆ, ನಮ್ಮೊಂದಿಗೀಗ ಒಂದು ಸುಂದರ ದೇಶಭಕ್ತಿ ಗೀತೆಯನ್ನ ಹಾಡ್ಲಿಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗುರುದತ್ ಅವರು ಇದ್ದಾರೆ.
2: ವಿಶ್ವ

ರವಿ ಬಸ್ರೂರವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ ಜಿಲ್ಲಾಡಳಿತ ಉಡುಪಿ ಜಿಲ್ಲಾ ಪಂಚಾಯತ್ ಉಡುಪಿ ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ ಡಿಎಸ್ಇಆರ್ಟಿ ಬೆಂಗಳೂರು ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ ಕೆಎಂ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.